ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 6ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 27ನೇ ದಿನಾಂಕ. ಈಗ ಸಮಯ 5:59:40. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz, ಎಫ್ಎಂ ಕಂಪನಾಂಕ 100.3 MHz ನಮ್ಮ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬೆಳಗಿನ ಈ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಗಜವದನ ನಿನ್ನ ಚರಣಕ್ಕೆ ನಮಿಸುವೆ. ಕಿರಣ್ ಹಾನಗಲ್ ಹಾಡಿರುವ ಗೀತೆ, ರಚನೆ ಕಳಸದ ಸುಂದರಮ್ಮ.
1: ಗಜವದನ ನಿನ್ನ ಚರಣಕ್ಕೆ ನಮಿಸುವೆ.

0: ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಚಿಂತನ ಪ್ರೊಫೆಸರ್ ಹರಿನಾರಾಯಣ ಮಾಡಾವು ಅವರಿಂದ.
1: ಉಂಬಾಗ ಉಡುವಾಗ ಗಿಡುವೆಲ್ಲ ನೆಂಟರು, ಅಡವಿಯ ಸೊಪ್ಪ ತಲೆಯಲ್ಲಿ ತಪ್ಪಾಗ ಒಡಹುಟ್ಟಿದಣ್ಣ ಮುಖ ನೋಡ ಎನ್ನುತ್ತದೆ ಒಂದು ಜಾನಪದ ತ್ರಿಪದಿಯ ಸೊಲ್ಲು. ಎಂಥ ಕಠೋರ ವಾಸ್ತವದ ಚಿತ್ರವಿದು! ಉಣ್ಣಲೂ ಉಡಲೂ ಏನೂ ಕೊರತೆ ಇಲ್ಲದಿದ್ದಾಗ, ಅಂದರೆ ತಕ್ಕಷ್ಟು ಶ್ರೀಮಂತಿಕೆಯ ಬದುಕು ಸಾಗುತ್ತಿರುವಾಗ, ಗಿಡ ಪೊದೆಗಳೆಲ್ಲ ನಂಟುತನವನ್ನು ಸ್ಥಾಪಿಸಿ ಬಳಿಗೆ ಬರುತ್ತವಂತೆ. ಅಪರಿಚಿತರೂ ಅಮುಖ್ಯರೂ ಸುತ್ತಮುತ್ತಲಿನ ಎಲ್ಲರೂ ಅತಿ ಪರಿಚಿತರಂತೆ ಶ್ರೀಮಂತಿಕೆಯ ಆಶ್ರಿತರಾಗಿ ಆರಾಧಕರಾಗಿ ಆತ್ಮೀಯ ನಂಟರಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಒಮ್ಮೆ ಬಡತನ ಅಡಸಿತೋ, ಕಡು ಬಡತನ ಆವರಿಸಿ ಕಾಡಿನಿಂದ ಸೊಪ್ಪಿನ ಹೊರೆಯನ್ನು ತಲೆಯಲ್ಲಿ ಹೊತ್ತು ತರುವ, ದುಡಿಮೆಯಿಂದ ಬದುಕುವ ಹೀನಸ್ಥಿತಿ ಬಂತೋ, ಆಗ ನಂಟರ ವಿಚಾರ ಬಿಟ್ಟು ಬಿಡಿ, ಒಡಹುಟ್ಟಿದ ಅಣ್ಣನೂ ಮುಖ ನೋಡಲಾರ. ಎಲ್ಲಾದರೂ ಎದುರಾಗುವ ಸಂದರ್ಭ ಬಂದರೂ ತಂಗಿ ಏನನ್ನಾದರೂ ಹಣದ ಸಹಾಯ ಕೇಳಬಹುದೆಂಬ ಹೆದರಿಕೆಯಿಂದ ಮುಖ ಮರೆಯಿಸಿ ಜಾರಿಕೊಳ್ಳುತ್ತಾನೆ ಎಂದು ತಂಗಿ ತನ್ನ ಒಡಲಾಳದ ನೋವನ್ನು ನಿವೇದಿಸುವಂತೆ ಈ ಹಾಡು ಮೂಡಿಬಂದಿದೆ. ಬಡತನದ ತೀವ್ರ ಬವಣೆಯೊಂದಿಗೆ ಮಾನವೀಯ ಸಂಬಂಧದಲ್ಲಿ ವ್ಯಾವಹಾರಿಕತೆ ತಲೆಹಾಕುವ ಬಗೆ, ಜೀವನದ ಜಟಿಲತೆಯ ನಡುವಿನ ಯಾಂತ್ರಿಕತೆ ಎಲ್ಲವನ್ನೂ ಈ ಪದ್ಯ ಪರಿಣಾಮಕಾರಿಯಾಗಿ ನಿರೂಪಿಸುತ್ತದೆ. ಕವಿ ಮಹಲಿಂಗರಂಗ ತನ್ನ ಒಂದು ಪದ್ಯದಲ್ಲಿ, ಒಡವೆಯುಳ್ಳರೆ ಮಡದಿ ಮಕ್ಕಳು ಕಡು ಮಮತೆಯನ್ನು ಮಳ್ಪರಾತಗೆ, ಬಡತನಗಳಡಸಿದರೆ ಮೆಲ್ಲನೆ ಸಡಿಲತೊಡಗುವರು, ಬಿಡದು ಕರು ಹಾಲಿರಲು ತಾಯನು, ಕಡೆಗೆ ಹೋಗುವುದು ಬತ್ತಿದರೆ ತಾ, ಕೆಡುವ ಕಾಲಕ್ಕಾರಿಗಾರೈ ಬುಧರೆ ತಿಳಿರಿದನಾ ಎಂದು ಲೌಕಿಕದ ರೀತಿನೀತಿಗಳನ್ನು ಸಾರುತ್ತಾನೆ. ಬಡತನ ಸಿರಿತನಗಳ ಸಂದರ್ಭದಲ್ಲಿ ಕುಟುಂಬಿಕರ ನಡವಳಿಕೆ, ತಾಯ ಕೆಚ್ಚಲಿನಿಂದ ಹಾಲುಣ್ಣುವ ಸಂಭ್ರಮದ ಕರು, ಬತ್ತಿದ ಕೆಚ್ಚಲಿನ ಬಡದನವನ್ನು ಬಿಟ್ಟು ತೆರಳುವ ಬಗೆ ಇಲ್ಲಿನ ವಸ್ತು. ಇಲ್ಲಿಯೂ ಜೀವನದ ಕಟು ವಾಸ್ತವ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಬದುಕಿನ ಸಡಗರ ಸಂಭ್ರಮಗಳೆಲ್ಲ ಇಷ್ಟೆಯೇ ಎಂದು ನಾವು ನಿಟ್ಟುಸಿರುಗರೆಯುವಂತೆ ಮಾಡುತ್ತದೆ. ಆದರೆ ಇಷ್ಟಕ್ಕೇ ನಾವು ನಿರಾಶರಾಗಬೇಕಾಗಿಲ್ಲ. ವಸುಧೈವ ಕುಟುಂಬಕಂ ಎಂಬ ಉದಾರ ತತ್ವದ ಆದರ್ಶ ನಮ್ಮ ಮುಂದಿದೆ. ವಿಶ್ವ ಕುಟುಂಬಿಯಾದ ಭಕ್ತವತ್ಸಲನಾದ ಭಗವಂತ ಕಣ್ಣಿಗೆ ಅಗೋಚರವಾಗಿಯಾದರೂ ಈ ಸೃಷ್ಟಿಯಲ್ಲಿ ಬೆರೆತಿದ್ದಾನೆ. ನಮ್ಮೆಲ್ಲರ ಏಳಿಗೆಗೆ ಪ್ರೇರಕನಾಗಿ ಪೋಷಕನಾಗಿ ಕಾಣದ ಕೈಗಳಿಂದ ನೆರವೀಯುತ್ತಲೇ ಇರುತ್ತಾನೆ. ಕೆಡುವ ಕಾಲಕ್ಕೆ ಯಾರಿಗೆ ಯಾರು ಎಂಬ ಪ್ರಶ್ನೆ ಲೌಕಿಕ ಜೀವನದ ಮಾನವ ಜಗತ್ತಿನಲ್ಲಿ ಕಂಗೆಡಿಸುವಂತೆ ಎದುರಾಗಬಹುದು. ಆದರೆ ದೈವ ಕೃಪೆ ಭಕ್ತರನ್ನು ಪೊರೆಯುವ ಉದ್ಧರಿಸುವ ಶಕ್ತಿಯಾಗಿ ಅಗೋಚರವಾಗಿರುವುದು. ಬುಧರು ಅಂದರೆ ವಿದ್ವಾಂಸರೂ ಜ್ಞಾನಿಗಳೂ ತಿಳಿದುಕೊಳ್ಳಬೇಕಾದುದು ಇದನ್ನೇ. ಇದೇ ಕವಿಯ ಆಶಯವೂ ಆಗಿದೆ. ನಮ್ಮ ಜೀವನ ನಿರಂತರ ಗತಿಶೀಲವಾದ ಒಂದು ಸುದೀರ್ಘ ಪ್ರಯಾಣ. ಹಾಗೆ ಸ್ವಶಕ್ತಿಯಿಂದ ನಾವು ಚಲಿಸಲೆಂದೇ ನಮಗೆ ಕೈ ಕಾಲುಗಳನ್ನು ಆ ಭಗವಂತ ನೀಡಿದ್ದಾನೆ. ನೀರಿನಲ್ಲಾದರೆ ಈಜಬೇಕು, ನೆಲದಲ್ಲಾದರೆ ನಡೆಯಬೇಕು. ನಡೆಯಲು ಕಾಲು ದೈವದತ್ತವಾಗಿ ನಮಗೆ ದೊರಕಿದೆ. ಇನ್ನು ಮುಕ್ಕಾಲು ಪಾಲು ಸಾಧನೆ ನಾವು ಮಾಡಬೇಕಾಗಿದೆ. ನೆಲದ ಚಲನೆ ನಮಗೆ ವಾಸ್ತವ, ಅನುದಿನದ ಬದುಕು. ಇದನ್ನು ಸಾಧಿಸುತ್ತಲೇ ದೈವದ ನೆಲೆಯನ್ನು ಗುರುತಿಸಿ ಆ ಕಡೆಗೆ ಸಾಗುವ ಆದರ್ಶ ನಮ್ಮದಾಗಬೇಕು. ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವತ್ತ ಲಕ್ಷ್ಯವೂ ಜೊತೆಗಿರಬೇಕು. ಹೀಗೆ ವಾಸ್ತವ ಆದರ್ಶಗಳ ಸಾಮರಸ್ಯದಿಂದ ಬದುಕು ಹಸನಾಗಬೇಕು.
0: ಇದುವರೆಗೆ ಪ್ರೊಫೆಸರ್ ಹರಿನಾರಾಯಣ ಮಾಡಾವು ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ

6:40ಕ್ಕೆ ತತ್ವಪದ, 6:45ಕ್ಕೆ ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ. 6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:45ಕ್ಕೆ ಚಿತ್ರಗೀತೆಗಳ ರಾಗರಂಜನಿ. 8:30ಕ್ಕೆ ಕಾವ್ಯಯಾನ 59ನೆಯ ಸಂಚಿಕೆ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. 8:45ಕ್ಕೆ ಹಿಂದಿ ಚಿತ್ರಗೀತೆಗಳು. 9:00ಗೆ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20ಕ್ಕೆ ಚಿತ್ರಗೀತೆಗಳು. 9:30ಕ್ಕೆ ನಯೆ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30ಕ್ಕೆ ಎಸ್ಎಂಎಸ್ ಮೆಲಡೀಸ್, ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00ಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು, ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯ 285ನೆಯ ಸಂಚಿಕೆ, ವಿಷಯ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ. ಈ ಕುರಿತು ಚೈತನ್ಯ ಅವರೊಂದಿಗೆ ಸಂವಾದ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. 11:30ಕ್ಕೆ ಶಾಸ್ತ್ರೀಯ ಸಂಗೀತ, ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ. 12:05ಕ್ಕೆ ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡಬಿದಿರೆ ಅವರಿಂದ ಸಣ್ಣಕತೆ ಅವಳ ಹೆಜ್ಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಲ್ಯೂಪಸ್ ಕಾಯಿಲೆಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಾಂಪಣ್ಣ ಆಶಿ ಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉಮಂಗ್ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. 1:20ಕ್ಕೆ ಸ್ವರಮಾಧುರ್ಯ, ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00ಗೆ ಕಾನೂನು ಸಲಹೆ, ಸಂಚಿಕೆ 33, ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಸಂಪನ್ಮೂಲ ವ್ಯಕ್ತಿ ಮೂಡುಬಿದಿರೆಯ ವಕೀಲರಾದ ಸೌಜನ್ಯ ಜೈನ್. ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. 5:30ಕ್ಕೆ ಯುವವಾಣಿ, ದಿನೇಶ್ ಎಂ ಹಳೇನೇರಂಕಿ ಅವರಿಂದ ಭಾಷಣ, ವಿಷಯ ದೇಶೀಯ ಭಾಷೆಗಳ ಭವಿಷ್ಯ. ನಂತರ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ರಸವಾರ್ತೆ. 6:50ಕ್ಕೆ ಕೃಷಿರಂಗ. ಮಂಗಳೂರಿನ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗುವುದು. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. ರಾತ್ರಿ 8:00ಗೆ ಪ್ರಾಯೋಜಿತ ಕಾರ್ಯಕ್ರಮ ಏನುಪೋಯ ಆರೋಗ್ಯ ದೀಪ, ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಂಧಿವಾತ. ಭಾಗವಹಿಸುವವರು ಡಾಕ್ಟರ್ ಅಶ್ವಿನಿ ಕಾಮತ್. ಕಾರ್ಯಕ್ರಮದ ಪ್ರಾಯೋಜಕರು ಏನುಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. 8:30ಕ್ಕೆ ಚಿತ್ರಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಹಾಗೂ ಎಸ್ಒಬಿ ಸೆಲೆಕ್ಷನ್ ಕಮಿಟಿಯ ಸದಸ್ಯರಾಗಿರುವ ನಾಗಳ್ಳಿ ಅನಿಲ್ ಕುಮಾರ್ ಅವರ ಜೊತೆ ಮಾತುಕತೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಿದು. 10:00ಗೆ ಶಾಸ್ತ್ರೀಯ ಸಂಗೀತ, ವಿ ರಂಜನಿ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ರಾತ್ರಿ 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:40. ಇದೀಗ ಕೇಳಿ ಸಿ ಅಶ್ವಥ್ ಹಾಡಿರುವ ಸಂತ ಶಿಶುನಾಳ ಶರೀಫರ ತತ್ವಪದ.

0: ಕಾರಣದಿಂದ ಬಂದಿರೋದಿಲ್ಲ. ಚರ್ಮದ ರೋಗಗಳಲ್ಲಿ ಫಾರ್ ಎಕ್ಸಾಂಪಲ್ ಹೇಳುದಂತಾದ್ರೆ, ನಮ್ಮ ಹೆಣ್ಣು ಮಕ್ಕಳ ಅಥವಾ ಪುರುಷರದ್ದು ಕೂಡ ಸೌಂದರ್ಯನ ಹಾಳು ಮಾಡದಂತೂ ಮೊದಲು ಮೊಡವೆಗಳು. ಎಲ್ಲರೂ ನೋಡಿರಬಹುದು, ಆ ಒಂದು 18ರ ಹರೆಯಲ್ಲಿ ಎಲ್ಲರ ಮುಖದಲ್ಲಿ ಕೂಡ ಮೊಡವೆ ಇರ್ತದೆ. ಆ ವಯಸ್ಸಿನವರಿಗೆ ಅದು ಭಾರಿ ಒಂದು ತಲೆಬಿಸಿ ಆಗಿರುವಂತಹ ಒಂದು ರೋಗ. ಆ ಮೊಡವೆಗಳಿಗೆ ಏನು ಕಾರಣ ಇರಬಹುದು? ಒಂದು, ಅವರ ಆಹಾರ ಪದ್ಧತಿಯಲ್ಲಿ ಬಂದಿರುವಂತಹ ಒಂದು ಕಾರಣ ಇರಬಹುದು. ಎರಡನೇದು ಪ್ರದೂಷಣೆಯಿಂದ ಇರಬಹುದು. ಮೂರನೇ ಕಾರಣಗಳು ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ PCOD ಅಂತ ಹೇಳ್ತೇವೆ, ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುವಂತಹ ಕಾಯಿಲೆ. ಅದರಲ್ಲಿಯೂ ಕೂಡ ಮೊಡವೆ ಒಂದು ಇಂಪಾರ್ಟೆಂಟ್ ಲಕ್ಷಣ. ಸೊ ಯಾವ ಕಾರಣಗಳಿಂದ ಆಗಿರ್ತವೆ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ಅನ್ವೇಷಣೆ ಹೇಗೆ ಮಾಡಬಹುದು ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಯಾಕೆ ಆ ರೋಗ ಬಂದಿದೆ ಅಂತ, ಬೇರೆ ಯಾವುದಾದ್ರೂ ಕಾರಣಗಳಿಂದ ಬಂದಿರಬಹುದಾ? ನಾನು ಆವಾಗಲೇ ಹೇಳಿದಾಗೆ PCOD ಬಂದಿರಬಹುದಾ, ಸೋರಿಯಾಸಿಸ್ನಿಂದ ಬಂದಿರಬಹುದಾ, ಅಥವಾ ತುನ್ನು ರೋಗದಿಂದ ಬಂದಿರಬಹುದಾ, ಅಂತಹ ಕಲೆಗಳನ್ನು ನೋಡಬೇಕು. ಇನ್ನೊಂದು, ನಾವು ರಕ್ತ ಪರೀಕ್ಷೆಗಳಿಂದ ನೋಡಬಹುದು, ಅಂದರೆ ಯಾವ ಕಾರಣಗಳಿಂದ, ಬೇರೆ ಏನಾದರೂ ವಿಟಮಿನ್ ಡಿಫಿಷಿಯನ್ಸಿಯಿಂದ ಬಂದಿರಬಹುದು, ಅಥವಾ ಬೇರೆ ಯಾವುದಾದ್ರೂ ಪೋಷಕಾಂಶ ಕಡಿಮೆ ಆಗಿರಿಂದ ಬಂದಿರಬಹುದು, ಬೇರೆ ಬೇರೆ ರೋಗದ ಲಕ್ಷಣ ಕೂಡ ಆಗಿರಬಹುದು. ಸೊ ರಕ್ತ ಪರೀಕ್ಷೆಯನ್ನು ಮಾಡಬಹುದು. ಮತ್ತು ಕೆಲವು ಅಗತ್ಯವಾಗಿದ್ದರೆ ಸ್ಕ್ರೇಪಿಂಗ್ ಅಂತ ಹೇಳ್ತೇವೆ, ಚರ್ಮದ ಪದರಗಳನ್ನು ತೆಗೆದು ಅದರ ಟೆಸ್ಟ್ಗಳನ್ನು ಕೂಡ ಮಾಡಬಹುದು. ಹಾಗೆ ಬೇರೆ ಬೇರೆ ಡರ್ಮೆಟಾಲಜಿಕಲ್ ಟೆಸ್ಟ್ಗಳು ಕೂಡ ಇದೆ. ರಕ್ತ ಪರೀಕ್ಷೆಯಲ್ಲಿ ನಾವು ಕೆಲವೊಂದು ಗುಣಮಟ್ಟವನ್ನು ನೋಡ್ತೇವೆ, ರಕ್ತದಲ್ಲಿ ಕಬ್ಬಿಣಾಂಶ ಹೇಗಿರಬಹುದು, ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ, ಅಂತಹವುಗಳೆಲ್ಲ ನೋಡಿ ನಾವು ಚರ್ಮ ರೋಗದ ಕಾರಣಗಳನ್ನು ಅನ್ವೇಷಣೆ ಮಾಡಬಹುದು. ಮೇನ್ ಆಗಿ ನಮ್ಮ ದೇಹದಲ್ಲಿ ರೋಗ ಬರಲಿಕ್ಕೆ ಕಾರಣ ನಮ್ಮ ವಾತಪಿತ್ತ ಕಫ ಅಂತ ಮೂರು ದೋಷಗಳಿವೆ. ಅವುಗಳಿಂದವೇ ನಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಚಟುವಟಿಕೆಗಳಾಗುವಂಥದ್ದು. ಅವುಗಳೇನಾದರೂ ಏರುಪೇರಾದರಲ್ಲಿ, ಅಥವಾ ನಮ್ಮ ಧಾತುಗಳು, ರಕ್ತ ಇರಬಹುದು, ಮಾಂಸ ಇರಬಹುದು, ಮೇಧಸ್ ಇರಬಹುದು, ಅಥವಾ ನಮ್ಮ ಇಮ್ಯುನಿಟಿ ಸಿಸ್ಟಮಲ್ಲಿ ಏನಾದರೂ ಏರುಪೇರು ಆದಲ್ಲಿ ಅದರಲ್ಲಿ ಬರುವಂತಹ ಕಾಯಿಲೆಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಬೇಕು. ಹಚ್ಚಲಿಕ್ಕೆ ಚೂರ್ಣಗಳಿರಬಹುದು, ಲೇಪಗಳಿರಬಹುದು, ಕಷಾಯಗಳಿಂದ ಪ್ರಕ್ಷಾಲನ ಅಂದರೆ ತೊಳೆಯುವುದಿರಬಹುದು, ಅವುಗಳನ್ನೆಲ್ಲ ಕೊಡ್ತೇವೆ. ಯಾವುದಕ್ಕೂ ಮುಂಚೆ ನಾವು ರೋಗಗಳನ್ನು ಕರೆಕ್ಟ್ ಅಸೆಸ್ ಮಾಡಿ ಮತ್ತೆ ಚಿಕಿತ್ಸೆಯನ್ನು ಕೊಡ್ತೇವೆ. ಆ ರೋಗಕ್ಕೆ, ಆ ಚರ್ಮ ರೋಗಕ್ಕೆ ಅನುಗುಣವಾಗಿ ಮಾಡುವಂತಹ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಇವೆ. ವಮನ ಇದೆ, ವಿರೇಚನೆ ಇದೆ, ರಕ್ತಮೋಕ್ಷಣ ಅಂತ ಇದೆ, ಅದರ ನಂತರ ನಸ್ಯಕರ್ಮಗಳಿವೆ, ಹಾಗೆ ಭಸ್ತಿಕರ್ಮಗಳಂತಿದೆ ನಿಮ್ಮ ಹಾಗೆ ನಾವು ಬೇರೆ ಬೇರೆ ತರಹಂತ ಪಂಚಕರ್ಮಗಳನ್ನು ಕೂಡ ಮಾಡಿ ರೋಗಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಚರ್ಮ ರೋಗ ಕಂಡುಬರಲು ಕಾರಣಗಳು ಹಾಗೂ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನ್.

0: ಸಿ ಅಶ್ವಥ್ ಹಾಡಿದ ತತ್ವಪದ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಚರ್ಮ ರೋಗ ಕಂಡುಬರಲು ಕಾರಣಗಳು ಹಾಗೂ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೆ.
2: ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಹೇಗಿರ್ತದೆ ಅಂದ್ರೆ, ಚರ್ಮಕ್ಕೆ ಬಂದಂತಹ ಕಾಯಿಲೆಗಳೊಂದು ಡರ್ಮಟೈಟಿಸ್ ಇರಬಹುದು ಅಥವಾ ಅಲರ್ಜಿಗಳಿಂದ ಬರಬಹುದು ಅಂತ ಇರ್ತದೆ. ಆದ್ರೆ ಎಲ್ಲಾ ರೋಗಗಳು ಒಂದೇ

0: ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠವು ಒಬ್ಬ ವ್ಯಕ್ತಿಯನ್ನು ಬದಲಿಸುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದೆಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಇವು ಎಪಿಜೆ ಅಬ್ದುಲ್ ಕಲಾಂ ಅವರ ಮಾತುಗಳು. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: 21ನೇ ಶತಮಾನದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿರುವ ಸಂದರ್ಭದಲ್ಲಿ ರೈತರು ಕೂಡ ತಂತ್ರಜ್ಞಾನವನ್ನು ಅಳವಡಿಸಲು ಆಸಕ್ತಿ ತೋರುತ್ತಿದ್ದಾರೆ. ಕೃಷಿ ಕ್ಷೇತ್ರ ಕೂಡ ಇದಕ್ಕೆ ಹೊರತಾಗಿಲ್ಲ. ಸ್ಮಾರ್ಟ್ ಕೃಷಿ ಅನ್ನುವಂಥದ್ದು ಭಾರತದ ಮುಂದಿನ ಭವಿಷ್ಯವಾಗಲಿದೆ ಎಂದು ಹೇಳಲಾಗುತ್ತದೆ. ಇದು ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುತ್ತದೆ, ದೂರ ಸಂವೇದನೆಯ ಮೂಲಕ ಹೆಚ್ಚಿನ ಸಂಖ್ಯೆಯ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಲಾಗುತ್ತದೆ. ಸ್ಮಾರ್ಟ್ ಫಾರ್ಮಿಂಗ್ ಅಥವಾ ನಿಖರ ಕೃಷಿ ಎನ್ನುವಂಥದ್ದು ರಿಮೋಟ್ ಸೆನ್ಸಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, ರೊಬೋಟಿಕ್ಸ್, ಕೃತಕ ಬುದ್ಧಿಮತ್ತೆ ಮುಂತಾದವುಗಳನ್ನು ಒಳಗೊಂಡಿದೆ. ಇವುಗಳ ಸಹಾಯದಿಂದ ನಿರ್ದಿಷ್ಟ ಸ್ಥಳದ ಆಧಾರದ ಮೇಲೆ ಬೆಳೆ ಪದ್ಧತಿ ಉಪಯೋಗಿಸಿ ಉತ್ಪಾದನಾ ವೆಚ್ಚವನ್ನು ರೂಪಿಸಿ ಕೃಷಿಯಲ್ಲಿ ಲಾಭ ಹೆಚ್ಚಿಸಲು, ತ್ಯಾಜ್ಯವನ್ನು ಕಡಿಮೆ ಮಾಡಲು, ಪರಿಸರದ ಗುಣಮಟ್ಟವನ್ನು ಕಾಪಾಡಲು ಕೂಡ ಇದರಿಂದ ಸಾಧ್ಯವಾಗುತ್ತದೆ. ಕೃಷಿಯಲ್ಲಿ GPS, ಮಣ್ಣಿನ ಸ್ಕ್ಯಾನಿಂಗ್, IoT ತಂತ್ರಜ್ಞಾನ, ದತ್ತಾಂಶ ನಿರ್ವಹಣೆ ಈಗ ಒಳಗೊಳ್ಳುತ್ತಿದೆ. ಕ್ಷೇತ್ರದೊಳಗಿನ ವ್ಯತ್ಯಾಸಗಳನ್ನು ಅಳೆಯುವ ಮೂಲಕ ರೈತರು ಕೀಟನಾಶಕ ಮತ್ತು ರಸಗೊಬ್ಬರಗಳನ್ನು

0: ಚೆನ್ನಾಗಿ ಅಳವಡಿಸಿ ಅದರ ಪರಿಣಾಮವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಸ್ಮಾರ್ಟ್ ಕೃಷಿ ತಂತ್ರಗಳನ್ನು ಬಳಸುವುದರಿಂದ ಪ್ರಾಣಿಗಳ ಅಗತ್ಯವನ್ನು ಕಡಿಮೆ ಮಾಡಬಹುದು, ಹಾಗೆಯೇ ಅವುಗಳ ಪೋಷಣೆಯನ್ನು ಕೂಡ ಕಡಿಮೆ ಮಾಡಿ ಸರಿಹೊಂದಿಸಬಹುದು. ರೋಗಗಳನ್ನು ತಡೆಗಟ್ಟಬಹುದು, ಆರೋಗ್ಯವನ್ನು ಹೆಚ್ಚಿಸಬಹುದು. ಸ್ಮಾರ್ಟ್ ಫಾರ್ಮಿಂಗ್ ತಂತ್ರಜ್ಞಾನ ಆಧುನಿಕ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಕೃಷಿಯನ್ನು ಒಳಗೊಂಡಿದೆ. ಇದು ಮೂರನೇ ಹಸಿರು ಕ್ರಾಂತಿ ಎಂದು ಹೇಳಲಾಗುತ್ತದೆ. ಮಣ್ಣಿನ ಸ್ಕ್ಯಾನಿಂಗ್, ನೀರು, ಬೆಳಕು, ಆರ್ದ್ರತೆ, ದೂರಸಂಪರ್ಕ ತಂತ್ರಜ್ಞಾನಗಳ ಸುಧಾರಿತ ನೆಟ್ವರ್ಕಿಂಗ್, ವಿಶೇಷವಾದಂತಹ GPS ಅಪ್ಲಿಕೇಶನ್ಗಳು, ಇವುಗಳನ್ನೆಲ್ಲ ಇದು ಒಳಗೊಂಡಿದೆ. ಉದಾಹರಣೆಗೆ, ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ವಿಶೇಷ ಸಾಫ್ಟ್ವೇರ್ಗಳನ್ನು ಬಳಸಿ ಅಲ್ಲಿಯ ಕೃಷಿಯನ್ನು ಅಭಿವೃದ್ಧಿಪಡಿಸಬಹುದು. ಕೃಷಿ ವಾಹನಗಳ ಟ್ರ್ಯಾಕಿಂಗ್, ಕೃಷಿಯೋಗ್ಯ ಜಮೀನಿನಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಉಪಯೋಗಿಸುವಂತಹ ಫ್ಲೀಟ್ ನಿರ್ವಹಣೆ ಇದರಲ್ಲಿ ಒಳಗೊಂಡಿದೆ. ಮೀನುಗಾರಿಕೆ, ಅರಣ್ಯ ಶೇಖರಣಾ ವ್ಯವಸ್ಥೆ ಮುಂತಾದ ಕ್ಷೇತ್ರಗಳು ಕೂಡ ಸ್ಮಾರ್ಟ್ ಕೃಷಿಯಲ್ಲಿ ಬಳಕೆಗೆ ಉಪಯೋಗವಾಗುವಂತಹ ಕ್ಷೇತ್ರಗಳು. ಭಾರತದಲ್ಲಿ ಕೃಷಿಯನ್ನು ರೈತರು ಹಲವಾರು ಸವಾಲುಗಳ ಜೊತೆ ತಮ್ಮ ಬದುಕಾಗಿ ರೂಪಿಸಿಕೊಂಡಿದ್ದು, ಇದರಲ್ಲಿ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಅಳವಡಿಸಿ ತಮ್ಮ ಜೀವನವನ್ನು ಸುಧಾರಿಸಲು ಸಾಧ್ಯವಿದೆ.
1: ರೈತರಿಗೆ ಸಲಹೆ ಕೇಳಿದಿರಿ ಶ್ರೋತೃಗಳೇ. ಈ ಸಂಜೆ 6:50 ಕೃಷಿ ರಂಗದಲ್ಲಿ ಮಂಗಳೂರಿನ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಗಾಯತ್ರಿ ಎಂ.
2: ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ, ಕೆರೆ, ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್, ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.
3: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285th ಕಾರ್ಯಕ್ರಮ ಇಂದು ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಪೂರ್ವ IPS ಅಧಿಕಾರಿ ಬಾಲ ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೇಣ ಅನುಪ್ರವೇಶೇಣ ಅನ್ಯೈಃ ಕಾರಣೈಃ ಚ ಜನಸಾಂಖ್ಯಿಕೀಯ ಪರಿವರ್ತನಸ್ಯ ಸಮಾಹ್ವಾನಾನ್ ನಿವಾರಣಾಯ ಉಚ್ಚಸ್ತರೀಯ ಸಮಿತ್ಯಾಃ ನಿರ್ಮಾಣಂ ವಿಹಿತಂ. ಸಾಮಾಜಿಕಾಂತರಜಾಲೀಯ ಪಟಲೆ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಹ್ಯಃ ಅವದತ್ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶ ಪ್ರಕಾಶ ಪ್ರಭಾಕರ ನಾವಲೇಕರ ಸಮಿತ್ಯಾಃ ಅಧ್ಯಕ್ಷಃ ಭವಿಷ್ಯತಿ. ಜನಗಣನಾ ಆಯುಕ್ತೇನ ಸಹ ಪೂರ್ವ IAS ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಪೂರ್ವ IPS ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ, ಅರ್ಥಶಾಸ್ತ್ರಿ ಡಾಕ್ಟರ್ ಸಮಿಕಾ ರವಿ ಇತ್ಯೇಷಾ ಚ ಸಮಿತ್ಯಾಃ ಸದಸ್ಯರೂಪೇಣ ನಿಯುಕ್ತಃ ಅಸ್ತಿ.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ

0: ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ದಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ದಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ. ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು

0: ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ.

0: ಸಾಧಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ. ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂಥವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂಥ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳೂ ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂಥದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ಟು ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
2: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು
3: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ? ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
2: ಒಂದು ಹೊಸ
3: ಆವಿಷ್ಕಾರವಾಗಿ ಆಗಿದೆ. ನಾನೀಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವುದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲವುದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
2: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ್ಯಪಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನು

0: ನಮಗೆ ಅಲ್ಲಿ ಮ್ಯಾಪಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದರೂ ಅವರಿಗೆ ಉಪಯೋಗ ಇದೆಯಾ? ಯಾಕೆಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
1: ನಿಜ, ನಾನು ಈಗಾಗಲೇ ಹೇಳದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನು ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನು ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಮುಂದಿನ ಮುನ್ಸೂಚನೆಯನ್ನು ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
1: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತೆ ಹೆಚ್ಚು ನಿಖರವಾಗಿ ನಾವು ಮಾಡುವಂತಹ ಸಾಧ್ಯತೆಗಳಿವೆ.
0: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ. ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಏನೇನೋ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ. ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
1: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೆಯೇ ಈ ರೋಗಗಳಿಗೆ ಹೊಸ ರೀತಿಯಾದಂಥ ಔಷಧಿಗಳನ್ನು ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ಲೆಸ್ UPI ನಿಂದ ನಾವು ಪೇಮೆಂಟ್ಗಳನ್ನ ಮಾಡ್ತಾ ಇದ್ದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೆಯೇ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
1: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂಥ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡನ್ನು ತೋರಿಸಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ವಹಿವಾಟುಗಳನ್ನು ನಾವು ಏನು ಮಾಡ್ತೀವಿ, ಇದನ್ನು ಅತ್ಯಂತ ಸುರಕ್ಷಿತವಾಗಿ ಮಾಡುವಂಥ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
0: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನು ನೀಡ್ತಾ ಇದೆ. ಜನರು ಭಯವನ್ನು ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟನ್ನು ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ, ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
1: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳಿದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
0: ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ ಮಕ್ಕಳುಗಳಾಗಿರಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನು ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ,

0: ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
1: ಯಾವ ಏಜಿಂದ ಶುರುವಾಗುತ್ತೆ ಇಲ್ಲಿಗೆ ಎಂಟ್ರಿ?
0: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ. ಆಲ್ರೆಡಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
1: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸುತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
0: ಖಂಡಿತ. ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನು
1: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ, ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ

ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಪ್ರಿಯ ಕೇಳುಗರೆ, ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನುಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೆ ಕರೆ ಮಾಡಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
2: ಕೇಳುಗರಿ ಗಮನಿಸಿ, ಈ ಬೆಳಗ್ಗೆ 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣದ ವಾಚನ ವ್ಯಾಖ್ಯಾನ ಪ್ರಸಾರವಾಗುವುದು. ವಾಚನಕಾರರು ಧನ್ಯಾ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಟ್ಕ ಈಶ್ವರ ಭಟ್. 10:30 ಎಸ್ಎಂಎಸ್ ಮೆಲಡೀಸ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. 3 ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ

0: ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ

ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ ಎರಡನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ

0: ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ ಎರಡನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028 ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030 ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032 ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಚಿತ್ರಗೀತೆಗಳ ರಾಗರಂಜನಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
8: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
9: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಯಾರಿವನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ.

0: ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
1: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ

0: ಹಾಗಾದ್ರೆ ಆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ವಿಜಯ ನರಸಿಂಹ ಅವರ ಗೀತೆ, ಸಂಗೀತ ಜಿ ಕೆ ವೆಂಕಟೇಶ್.

ದುಂದುಬಿಯ ಅಟ್ಟೆಯನ್ನು ರಾಮ ಬಿಲ್ಲಿನ ಕೊಪ್ಪಿನಿಂದ ಯೋಜನಾಂತರಕ್ಕೆ ಹಾರಿಸಿದ. ರಾಮನ ಪರಾಕ್ರಮದ ಬಗ್ಗೆ ಸುಗ್ರೀವನಿಗೆ ನಂಬಿಕೆ ಬಂದಿದೆ. ಆದರೂ ಮತ್ತೂ ಒಂದು ಸಂಶಯವನ್ನು ಸುಗ್ರೀವ ಮುಂದಿಟ್ಟಿದ್ದಾನೆ. ಏಳು ತಾಳೆಯ ವೃಕ್ಷಗಳನ್ನು ಕೆಡಹಿದರೆ ವಾಲಿಯ ಪರಾಕ್ರಮಕ್ಕೆ ಸಮನಾಗಿ ರಾಮನನ್ನು ಒಪ್ಪಿಕೊಳ್ಳಬಹುದು ಎಂದು ಬಯಸಿದವನು ಸುಗ್ರೀವ. ದೂರಬಹುದೀಶ್ವರನ ಸೋತರೆ ತೋರು ನೀ ತಾಳ ಏಳನೆಂದರೆ, ಏಳು ತಾಳೆಯ ವೃಕ್ಷಗಳನ್ನು ಕಡಿದು ಪುನಃ ಚಿಗುರದಂತೆ ಮಾಡಿದರೆ ರಾಮ ಆಲೋಚಿಸ್ತಾನೆ, ವೃತ್ತಾಕಾರವಾಗಿರುವಂತಹ ತಾಳೆಯ ವೃಕ್ಷಗಳು ಮೂರು ಯೋಜನ ಉದ್ದವಿರುವಂತಹ ಸರ್ಪನ ಬೆನ್ನ ಮೇಲೆ ಬೆಳೆದಂತಹ ವೃಕ್ಷಗಳು, ಉರಗನ ಮೇಲೆ ಬೆಳೆದಿಹ ಆರು ಮರ ಮತ್ತೊಂದು, ಅಂದರೆ ಏಳು ಮರಗಳು ತಪಸ್ಸಿನಲ್ಲಿರುವಂತಹ ಅಹಿರೂಪಿನ ರಕ್ಕಸನೊಬ್ಬನ ಮೇಲೆ ಬೆಳೆದಂತಹ

ಮೆಟ್ಟಿ ನಿಲ್ತಾನೆ. ಬಾಲದ ಮೇಲೆ ಬಿಲ್ಲಿನ ತಿರುವನ್ನೇರಿಸ್ತಾನೆ. ಒಂದೇ ಒಂದು ಬಾಣಪ್ರಯೋಗದಿಂದ ಏಳು ತಾಳೆಯ ಮರಗಳ ತಲೆಗಳನ್ನು ರಾಮ ಕಡಿಯುತ್ತಾನೆ. ಹೇಗೆ ಕಡಿಯುತ್ತಾನೆ? ರಾಮ ಕಾಲ ನೂರಿನಿತ್ತಾಗ ಏನಾಗುತ್ತದೆ? ನೊಂದು ಸರ್ಪನು

ಭೂಮಿಯ ಅಡಿಯಲ್ಲಿ ತಪಸ್ಸಿಗೆ ಕುಳಿತಂತಹ ಅಹಿರೂಪಿನ ರಕ್ಕಸನಿಗೆ ನೋವಾಗುತ್ತದೆ. ರಾಮನ ತುಳಿತದಿಂದ ನೊಂದುಕೊಳ್ತಾನೆ, ಸೆಟೆದು ನಿಲ್ತಾನೆ. ಆಗೇನಾಗುತ್ತದೆ, ವೃತ್ತಾಕಾರದಲ್ಲಿ ಬೆನ್ನ ಮೇಲೆ ಬೆಳೆದಂತಹ ಮರಗಳು ತಾನು ಸೆಟೆದು ನಿಂತಾಗ ಮರಗಳು ಕೂಡ ಸರಳ ರೇಖೆಯಲ್ಲಿ ಗೋಚರಿಸ್ತವೆ. ಒಂದೇ ರೇಖೆಯಲ್ಲಿ ನೇರವಾಗಿ ಕಾಣುತ್ತಿರುವಂತಹ ಏಳು ತಾಳೆಯ ವೃಕ್ಷಗಳಿಗೆ ಒಂದು ಬಾಣದಿಂದ ಆ ತಾಳೆಯ ಮರಗಳನ್ನು ಕಡಿದು ಕೆಡಹುತ್ತಾನೆ. ಎಲ್ಲ ತಾಳೆಯ ಮರಗಳು ಏಕಕಾಲದಲ್ಲಿ ತಲೆಗಡಿದು ಬಿದ್ದಂತಹ ದೃಶ್ಯವನ್ನು ಕಂಡಾಗ ಸುಗ್ರೀವ ಸಂತೋಷದಿಂದ ರಾಮನನ್ನು ಒಪ್ಪಿಕೊಳ್ತಾನೆ. ರಾಮ ಎಂದು ರಾಮನನ್ನು ನುತಿಸುತ್ತಾ ರಾಮಚಂದ್ರನ ಪಾದದ ಮೇಲೆ ಬಿದ್ದಂತಹ ಸುಗ್ರೀವ, ನಿಮ್ಮ ಪರಾಕ್ರಮದ ಬಗ್ಗೆ ಸಂಶಯವನ್ನು ತಳೆದಂತಹ ನನ್ನನ್ನು ಕ್ಷಮಿಸಬೇಕು. ಕೆಟ್ಟ ಮಾತನ್ನು ನಾನಾಡಿದೆ, ನನ್ನ ಮಂದಬುದ್ಧಿಯನ್ನು ನಾನು ನಿನ್ನಲ್ಲಿ ತೋರಿಸಿದೆ. ನನ್ನನ್ನು ತಪ್ಪಾಗಿ ತಿಳ್ಕೊಳ್ಬಾರದು, ತಪ್ಪನೆಣಿಸದಿರು ಎಂದು ರಾಮನ ಪಾದದಲ್ಲಿ ಸುಗ್ರೀವ ಬೇಡಿಕೊಳ್ಳುತ್ತಾನೆ. ಆವಾಗ ಸುಗ್ರೀವನನ್ನು ರಾಮ ಸಂತೈಸ್ತಾನೆ. ಕಷ್ಟದಿಂದ ರಾಮನ ಉಪಟಳವನ್ನು, ರಾಮನಿಂದಾದ ಭರವಸೆಯನ್ನು ಕಂಡು ವಾಲಿಯ ಉಪಟಳವನ್ನು ಸಹಿಸುವುದಕ್ಕಸಾಧ್ಯವಾದಂತಹ ಸ್ಥಿತಿಯಲ್ಲಿದ್ದಂತಹ ಸುಗ್ರೀವ ಅವನಿಗೆ ರಾಮ ಭರವಸೆಯನ್ನು ಕೊಡುತ್ತಾನೆ, ಕೆಡಹಿ ಕೊಡುವನು.

ರಾಮ ಭರವಸೆಯನ್ನು ಕೊಡುತ್ತಾನೆ ಸುಗ್ರೀವನಿಗೆ. ವೈರಿಯಾದಂತಹ ವಾಲಿಯನ್ನು ಕೆಡಹಿ ಕೊಡುತ್ತೇನೆ, ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗಾದಂತಹ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಸುಗ್ರೀವನೆಂದಂತೆ ವಾಲಿಯನ್ನು ಸಂಹರಿಸಿದರೆ ಸುಗ್ರೀವ ರಾಮನ ಆಳಾಗುತ್ತಾನೆ. ರಾಮನ ಒಡದಿಯಾದಂತಹ ಸೀತೆಯನ್ನು ಹುಡುಕಿಸುವಂತಹ ಕಾರ್ಯದಲ್ಲಿ ಸುಗ್ರೀವ ಸಹಕರಿಸಬೇಕು. ವಾನರ ಸೇನೆ ಸಹಿತ ವಾಲಿಯನ್ನು ಕೊಂದ ಮೇಲೆ ಸುಗ್ರೀವನೇ ಅರಸ ಆಗುತ್ತಾನೆ. ಹಾಗಾಗಿ ಕಿಷ್ಕಿಂಧೆಯನ್ನು ಅನುಭವಿಸುವಂತಹ ಸುಗ್ರೀವ ಕೊಟ್ಟ ಮಾತಿನಂತೆ ರಾಮನ ಮಡದಿಯನ್ನು ಹುಡುಕುವುದಕ್ಕಾಗಿ ಲಂಕೆಗೆ ಕಪಿಗಳನ್ನು ಕಳುಹಿಸಬೇಕು. ಇಬ್ಬರೂ ಕೂಡ ತಾವಂದಂತಹ ಭರವಸೆಯನ್ನು ಈಡೇರಿಸಬೇಕು. ಅದಕ್ಕೇನು ಮಾಡೋಣ? ಅದಕ್ಕೆ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಸಂಪಾದಿಸಿಕೊಳ್ಳಬೇಕು. ನುಡಿದು ತಪ್ಪದವೋಲು, ಎಲ್ಲಿ ದೇವಸಾಕ್ಷಿಯಾಗಿ ನಾವು ಮಿತ್ರತ್ವವನ್ನು ಕೈಗೊಳ್ಳಬೇಕು? ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ರಾಮ ಹಾಗೂ ಸುಗ್ರೀವ ಇಬ್ಬರೂ ಕೂಡ ಒಬ್ಬೊಬ್ಬರಿಗೆ ನಂಬಿಕೆಯನ್ನಿತ್ತು ಇಬ್ಬರೂ ಮಿತ್ರರಾದರು. ತುಲ್ಯಾದಿ ಮಿತ್ರತ್ವ ಅಂತೇಳಿ ಅದನ್ನು ಕರೆಯುತ್ತಾರೆ. ತುಲ್ಯಾದಿ ಮಿತ್ರತ್ವ ಅಂತೇಳಿದರೆ ರಾಮನ ವೈರಿ ಸುಗ್ರೀವನಿಗೂ ವೈರಿ, ಸುಗ್ರೀವನ ಮಿತ್ರ ರಾಮನಿಗೂ ಮಿತ್ರ. ಇಬ್ಬರೂ ಕೂಡ ಪರಸ್ಪರ ತಮ್ಮ ತಮ್ಮ ಕಾರ್ಯದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ನೆರವಾಗಬೇಕು ಅಂತೇಳಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಇಬ್ಬರೂ ಒಪ್ಪಿಕೊಳ್ಳುತ್ತಾರೆ. ಈ ಮಾತಿಗೆ ತಪ್ಪಿದರು ಅಂತೇಳಿ ಆದರೆ ಅವರು ದೇವರಿಂದಲೇ ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬಂತೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಆಮೇಲೆ ಮರುದಿವಸ ಉದಯದಲ್ಲಿ

ಮರು ದಿವಸ ಸೂರ್ಯೋದಯ ಕಾಲದಲ್ಲಿ ಮಲಗಿ ನಿದ್ರಿಸಿದಂತಹ ಶ್ರೀರಾಮಚಂದ್ರ ಎಚ್ಚರಗೊಳ್ಳುತ್ತಾನೆ. ಶ್ರೀ ಮನೋಹರ ಮೂರ್ತಿ ಸುಗ್ರೀವನ ಸಖಿಯಾಗಿದೆ, ಇಬ್ಬರೂ ಕೂಡ ಪರಸ್ಪರ ಮಿತ್ರರಾಗಿದ್ದಾರೆ. ಆ ಒಂದು ಸಮಾಧಾನ ಇಬ್ಬರಲ್ಲೂ ಇದೆ. ಮನೋಹರ ಮೂರ್ತಿಯಾದಂತಹ ರಾಮಚಂದ್ರ ಸುಗ್ರೀವನಲ್ಲಿ ತಿಳಿಸ್ತಾನೆ, ತರುಚರೇಂದ್ರರ ಕೂಡಿ ಯುದ್ಧಕ್ಕಾಗಿ ವಾಲಿಯೊಡನೆ ಕಳುಹುವ, ವಾನರ ವೀರರನ್ನೆಲ್ಲ ಒಟ್ಟುಗೂಡಿಕೊಂಡು ನಿನ್ನ ವೈರಿಯಾದಂತಹ ವಾಲಿಯೊಡನೆ ಯುದ್ಧಕ್ಕಾಗಿ ಎಲ್ಲರೂ ತೆರಳಬೇಕು. ವಾನರರು ನಿನ್ನೊಂದಿಗೆ ಇರಲಿ, ಆದರೆ

ವಾಲಿಯೊಡನೆ ನೇರ ಯುದ್ಧಕ್ಕೆ ನೀನೇ ನಡೆಯಬೇಕು, ಧುರಕ್ಕೆ ನೀ ನಡೆ. ವಾಲಿ ಸುಗ್ರೀವರು ಕಾದಾಡಬೇಕು. ನಿಮ್ಮಿಬ್ಬರ ಕಾದಾಟಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದೆ. ನಮ್ಮ ಬೆಂಬಲದಿಂದ ವಾಲಿಯನ್ನು ನೀನು ಜಯಿಸಬೇಕು. ಯಾವ ಭಯವೂ ಕೂಡ ನಿನಗಿಲ್ಲ. ಒಂದು ವೇಳೆ ನಿನ್ನಿಂದ ವಾಲಿಯನ್ನು ಜಯಿಸುವುದಕ್ಕಾಗಲಿಲ್ಲ ಅಂತೇಳಿ ಆದರೆ ನಾನಿದ್ದೇನೆ, ವಾಲಿಯನ್ನು ಒರೆಸಿಬಿಡುತ್ತೇನೆ.

ವಾಲಿಯೊಡನೆ ನೀನು ಹೋರಾಡುವುದನ್ನು ನಾನು ನೋಡುತ್ತೇನೆ. ನಿನ್ನನ್ನು ರಕ್ಷಿಸುವ ಹೊಣೆ ನನಗಿದೆ. ಆದ್ದರಿಂದ ನೀನು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ವಾಲಿಯನ್ನು ನೇರವಾಗಿ ರಣರಂಗಕ್ಕೆ ನೀನು ಕರೆಯಬೇಕು ಅಂತೇಳಿ ಸುಗ್ರೀವನಿಗೆ ಸಮಾಧಾನವನ್ನು ಹೇಳಿ ಅವನನ್ನು ವಾಲಿಯೊಡನೆ ಯುದ್ಧಕ್ಕಾಗಿ ಶ್ರೀರಾಮಚಂದ್ರ ಕಳುಹಿಸ್ತಾನೆ. ಇನ್ನು ಮುಂದಿನ ಕಥೆಯನ್ನು ಮುಂದೆ ನೋಡೋಣ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 59ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಆದಿ ಮಧ್ಯ ಅಂತ್ಯರಹಿತಳು ನಿರ್ಗುಣಳು ನಿರಾಕಾರಳು ಆದಂತಹ ಆದಿಮಾಯೆಯಿಂದ ಆದಿ ಮಧ್ಯ ಅಂತ್ಯಗಳಿಗೆ ಉದ್ಘಾಟನೆಯೋ ಎಂಬಂತೆ ಮೂರು ಮೂರ್ತಿಗಳ ಸೃಷ್ಟಿಯಾಯಿತಂತೆ. ತಮ್ಮಲ್ಲಿ ಯಾರು ಶ್ರೇಷ್ಠ ಎನ್ನುವ ಜಿಜ್ಞಾಸೆಗೆ ಒಳಗಾಗಿದ್ದ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮನ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿರುವ ಸಮೀರ್ ಅವರ ಗೀತೆ. ಸಂಗೀತ ಸಂಜೀವ್ ದರ್ಶನ್.

ಮೊಹಬ್ಬತೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಅಮರ್ ಅಕ್ಬರ್ ಆಂಟನಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್, ಮುಖೇಶ್, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ಆನಂದ್ ಬಕ್ಷಿ ಅವರ ಗೀತೆ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 9:20 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಎಚ್.ಕೆ. ನಾರಾಯಣ ಹಾಡಿರುವ ಎಂ. ಗೋಪಾಲಕೃಷ್ಣ ಅಡಿಗ ಅವರ ಗೀತೆ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು.

ಗೋಪಾಲಕೃಷ್ಣ ಅಡಿಗರ ಗೀತೆಯನ್ನು ಕೇಳಿದಿರಿ. ಇದೀಗ ಸಿ ಅಶ್ವಥ್ ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ.

ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಬಿ ಕೃಷ್ಣ ಕಾರಂತ್ ಹಾಗೂ ಶರಧಿ ಪಾಟೀಲ್ ಹಾಡಿರುವ ವೇಣುಗೋಪಾಲ ಶೆಟ್ಟಿ ಅವರ ಗೀತೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು. ಇದೀಗ ಕನಸುಗಾರ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಕೆ ಕಲ್ಯಾಣ್ ಅವರ ಗೀತೆ, ಸಂಗೀತ ರಾಜೇಶ್ ರಾಮನಾಥ್.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ನನ್ನ ದೇವರು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಶ್ರೀ ಉದಯಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ರಾಜನ್ ನಾಗೇಂದ್ರ. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು, ಸಮಯ 9:30:50. ಇದೀಗ ನಯಿ ತರಾನೆ, ಹಿಂದಿ ಚಿತ್ರಗೀತೆಗಳು.
4: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ.
0: ಮೊದಲಿಗೆ ಪೆದ್ದಿ ಚಿತ್ರಕ್ಕಾಗಿ ಮೋಹಿತ್ ಚೌಹಾನ್ ಹಾಡಿರುವ ರಾಕೀಬ್ ಆಲಂ ಅವರ ಗೀತೆ. ಸಂಗೀತ ಎ ಆರ್ ರೆಹಮಾನ್.

ಇದೀಗ ಧುರಂಧರ್ ಚಿತ್ರದ ಗೀತೆ, ಹಾಡಿರುವವರು ಖಾನ್ ಸಾಬ್ ಮತ್ತು ಶಾಶ್ವತ್ ಸಚ್ದೇವ್, ಸಾಹಿತ್ಯ ನುಸ್ರತ್ ಫತೇ ಅಲಿ ಖಾನ್, ಸಂಗೀತ ಶಾಶ್ವತ್ ಸಚ್ದೇವ್.

0: ಕೇಳುಗರೆ, ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪೋಯ ಕಾಲೇಜ್ ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ನಯೇ ತರಾನೇ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ

ಬಾರ್ಡರ್ ಟೂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಓ ರೋಮಿಯೋ ಚಿತ್ರದ ಗೀತೆ. ಗುಲ್ಜಾರ್ ಅವರ ಗೀತೆಗೆ ಸಂಗೀತ ವಿಶಾಲ್ ಭಾರದ್ವಾಜ್, ಹಾಡಿರುವವರು ಮಧುವಂತಿ ಬಾಗ್ಚಿ ಮತ್ತು ಜಾವೇದ್ ಅಲಿ.

ಓ ರೋಮಿಯೋ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಬಾಗಿ 4 ಚಿತ್ರದಿಂದ. ಹಾಡಿರುವವರು ಸ್ಟೆವಿನ್ ಬೆನ್, ಗೀತರಚನೆ ಸಮೀರ್ ಅಂಜಾನ್ ಅವರದು, ಸಂಗೀತ ಸಿದ್ಧಾಂತ್ ಮಿಶ್ರಾ.

0: ಸಿತಾರೆ ಜಮೀನ್ ಪರ್ ಚಿತ್ರಕ್ಕಾಗಿ ಸಿದ್ಧಾರ್ಥ್ ಮಹಾದೇವನ್, ಶಂಕರ್ ಮಹಾದೇವನ್ ಹಾಗೂ ದಿವ್ಯಾ ಹಾಡಿದ ಅಮಿತಾಭ್ ಭಟ್ಟಾಚಾರ್ಯ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಶಂಕರ್ ಎಹಸಾನ್ ಲಾಯ್. ನೈ ತರಾನೆ ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸಮಯ 10:30. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: श्रोताओ, अभी आप सुन रहे थे कार्यक्रम कैप्टन विक्रम बत्रा, और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: प्रायोजित कार्यक्रम उमंग प्रसारवायितु। ಆಕಾಶವಾಣಿ ಮಂಗಳೂರು, ಸಮಯ 10:32:25. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆಗೆ ನಾನು ಸಾವಿತ್ರಿ. ಕೇಳಿದರೆ ಕೆಲವೇ ಕ್ಷಣಗಳಲ್ಲಿ ಎಸ್ಎಂಎಸ್ ಮೆಲೋಡೀಸ್, ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇಂದಿನ ಎಸ್ಎಂಎಸ್ ಮೆಲೋಡೀಸ್, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ

ಸರಿ ಶ್ರೋತೃಗಳೇ, ಮೊದಲಿನ ನಮ್ಮ ಸಂದೇಶ ಯಾರ್ದಂತ ನೋಡೋಣ. ಪ್ರೀತಿಯ ಮಂಗಳೂರು ಆಕಾಶವಾಣಿಯಲ್ಲಿ SMS ಮೆಲೋಡಿಯಸ್ ಪ್ರಸಾರ ಮಾಡುತ್ತಿರುವ ಎಲ್ಲರಿಗೂ ವಂದನೆಗಳು. ನಮಗೆ ಬೆಸುಗೆ ಚಿತ್ರದ ಬೆಸುಗೆ ಬೆಸುಗೆ ಹಾಡನ್ನು ಪ್ರಸಾರ ಮಾಡಿ ಈ ಹಾಡಿನ ಪ್ರತಿಯೊಂದು ಸಾಲು ಕೂಡ ಅರ್ಥಪೂರ್ಣ ಅಂತ ಬರೆದಿದ್ದಾರೆ ಮಂಜೇಶ್ವರ ಮಿಯಪದವಿನ ಕೂಳೂರು ಚಿನಾಲದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷಾ ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್ ವೈಶಾಖ ಮತ್ತು ಅಭಿಷೇಕ್. ಬೆಸುಗೆ ಬಾಂಧವ್ಯದ ಸಂಕೇತ. ಗೆಳೆತನವಾಗಲಿ ಸಂಬಂಧವಾಗಲಿ ಬೆಸುಗೆ ಗಟ್ಟಿಯಾದರೆ ಮಾತ್ರ ನಮ್ಮ ಬಾಳು ಬೆಳಕಾಗುವುದು ಎಂದವರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಿದ್ರೆ ಕೇಳಿ ನಿಮ್ಮ ಇಷ್ಟದ ಬೆಸುಗೆ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ. ಗೀತಪ್ರಿಯ ಅವರ ರಚನೆಗೆ ಸಂಗೀತ ವಿಜಯ ಭಾಸ್ಕರ್.

ವಿಷ್ಣು ಸೇನಾ ಚಿತ್ರದ ಹಿಸ್ಟರಿ ಗೊತ್ತಾ ಹಿಸ್ಟರಿ ಈ ಹಾಡಿಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಬರೆದಿದ್ದಾರೆ. ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯಿಂದ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯಾ ನಾಯಕ್. ತುಂಬ ಎಂಟರ್ಟೈನಿಂಗ್ ಹಾಡಿದು. ಹಿಸ್ಟ್ರಿ ಬಗ್ಗೆ ವಿಭಿನ್ನವಾಗಿ ಹೇಳುವ ಗೀತೆ. ಹಾಡು ತನ್ನ ವಿಶಿಷ್ಟ ಸಾಹಿತ್ಯ ಮತ್ತು ಎನರ್ಜೆಟಿಕ್ ರಿಧಮ್ನಿಂದ ಸ್ಯಾಂಡಲ್ವುಡ್ನಲ್ಲಿ ಜನಪ್ರಿಯವಾಗಿದೆ. ಧನ್ಯವಾದಗಳು ಅಂತವರು ಬರೀತಾರೆ. ಹಾಗಿದ್ರೆ ವಿಷ್ಣು ಸೇನಾ ಚಿತ್ರದ ಈ ಗೀತೆ

0: ಹಿಸ್ಟರಿ ಗೊತ್ತಾ ಕೇಳಿದ್ರಿ? ನೀವು ಇದೀಗ ಕೇಳಲಿರುವ ಗೀತೆ ರೋಮಿಯೋ ಜೂಲಿಯೆಟ್ ಚಿತ್ರದ್ದು. ರಾಣಿ ಜೇನು ಬಂತು ನೋಡು ಈ ಹಾಡಿಗಾಗಿ ನಮಗೆ ಸಂದೇಶ ಕಳಿಸಿದ್ದಾರೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸರಿ, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹೇಮಂತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ರೋಮಿಯೋ ಜೂಲಿಯೆಟ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
1: ಗೀತಾ, ಲತಾ, ಸುಮಾ, ರಮಾ, ಬನ್ನಿ ಬನ್ನಿ, ಬೇಗ ಬಂದ್ರೆ. ಈಗ ನಿಮ್ಗೊಂದು ಕ್ವೆಶನ್. ಅಯ್ಯೋ, ಲೈಫೇ ಒಂದು ಕ್ವೆಶನ್ ಮಾರ್ಕ್ ಆಗಿರುವಾಗ ನಿಂದೇ ನಮ್ಮ ಕ್ವೆಶನ್ನು ಅಂತೀರಾ? ಏನಿಲ್ಲ, ಹಾಲು ಹುಣ್ಣಿಮೆ ನೀನಾಗಿ, ಕಮಲವೇ ನಿನ್ನ ಕಣ್ಣಾಗಿ, ತುಟಿ ಅಂಚಲಿ ಸಿಹಿ ಜೇನಿರಿಸಿ, ಬಂದೆಯಾ ಗೆಳತಿ ನನ್ನರಸಿ ಅಂತ ನಿಮ್ಮ ಮೆಚ್ಚಿನ ಹುಡುಗ ನಿಮ್ಮನ್ನು ಹೊಗಳಿದ್ರೆ ನಿಮಗೆ ಕೋಪ ಬರುತ್ತಾ? ಇಲ್ಲ ಅಲ್ವಾ? ನಂಗೊತ್ತು, ಹೊಗಳೋದ್ರಲ್ಲಿ ಒಬ್ಬೊಬ್ಬರದು ಒಂದೊಂದು ಸ್ಟೈಲು. ಈಗ ಲೇಟೆಸ್ಟ್ ಸ್ಟೈಲ್ ಕೇಳಬೇಕು ಅಂದರೆ ನೀವು ನನ್ನ ಜೊತೆ ನಮ್ಮ ಕಾಲೇಜಿಗೆ ಬನ್ನಿ.

ನೀವು ಕೇಳಿದ ಗೀತೆ ರೋಮಿಯೋ ಜೂಲಿಯೆಟ್ ಚಿತ್ರದ್ದು. ನಮಗೀಗ ಆನಂದ ಚಿತ್ರದ ನೀಲ ಮೇಘ ಗಾಳಿ ಬೀಸಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಲಿಂಗಸಗೂರು ತಾಲೂಕಿನ ನವಲಿಯಿಂದ ವೈ ಬಿ ಚಳ್ಳಮರದ ಅವರು. ಸುಮಧುರವಾದ ಗೀತೆ ಪ್ರಸಾರ ಮಾಡಿ ಅಂತ ಅವರು ಬರೀತಾರೆ. ಕೇಳಿ ನಿಮ್ಮ ಇಷ್ಟದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚಿತ್ರ ಆನಂದ್, ಗೀತರಚನೆ ಉದಯ ಶಂಕರ್, ಸಂಗೀತ ಶಂಕರ್ ಗಣೇಶ್.

ಕಾರ್ಯಕ್ರಮದ ಕೊನೆಯ ಗೀತೆ ತುಂಬ ಅರ್ಥಪೂರ್ಣ ಹಾಗೂ ಸಾಂದರ್ಭಿಕವಾಗಿದೆ. ಭೈರವ ಚಿತ್ರದ ಮಳೆರಾಯ ನೀ ಬಾರಯ್ಯ ಈ ಗೀತೆಯನ್ನು ಕೇಳಿದರೆ ವಿ ಯೋಗೀಶ್ ಪೇರಂದಡ್ಕ ಬೆಳ್ತಂಗಡಿ ಕಾಶಿಪಟ್ಟಣದಿಂದ ವರುಣದೇವನಿಗಾಗಿ ತಮ್ಮ ವೇದನೆ ನಿವೇದನೆಯನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸುವ ಈ ಹಾಡಿನಲ್ಲಿ ಉರಿಬಿಸಿಲಲ್ಲೂ ತಂಪು ಸಿಂಚನಗೈದಂತೆ ಹಾಡಿನ ಮಾಧುರ್ಯ ಭರಿತ ಸಾಹಿತ್ಯ ಮತ್ತು ಸಂಗೀತವಿದೆ. ಜಾಗತಿಕ ತಾಪಮಾನ ಏರುತ್ತಿರುವ ಪ್ರಸ್ತುತ ಕಾಲದಲ್ಲಿ ಬಿಸಿಲು ಬೆಂಕಿಯುಂಡೆ ಆಗುತ್ತಿರುವ ಕಾರಣವನ್ನು ಜನರು ನಿಧಾನವಾಗಿ ಅರಿಯುವ ಪಾಠ ಕಲಿಯುವ ಕಾಲ ಒದಗಿದೆ. ಜನಮಾನಸಕ್ಕೆ ಈ ಭುವಿಗೆ ತಂಪೆರೆಯುವ ಸುಭಿಕ್ಷೆಯ ಕಾಲ ಬೇಗ ಬರಲಿ ಎಂಬ ಆಶಯದೊಂದಿಗೆ ವಿ ಯೋಗೀಶ್ ಪೇರಂದಡ್ಕ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ ಕೇಳಿ. ಭೈರವ ಚಿತ್ರದ ಈ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಮತ್ತು ಸಂಗಡಿಗರು ಮಳೆರಾಯ ನೀ ಬಾರಯ್ಯ, ಕೆ ಕಲ್ಯಾಣ ಅವರ ರಚನೆ, ಸಂಗೀತ ಎಂ ಎಂ ಕೀರವಾಣಿ.

ಮಳೆ ಬರಲಿ, ನಾಡು ಸುಭಿಕ್ಷವಾಗಲಿ ಎಂಬ ಸದಾಶಯದೊಂದಿಗೆ ಇಂದಿನ SMS ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ದಯವಿಟ್ಟು ಗಮನಿಸಿ, ಹಾಡಿಗಾಗಿ ಬಂದ ಕೆಲವು ಸಂದೇಶಗಳಲ್ಲಿ ತಮ್ಮ ಹೆಸರಾಗಲಿ ಹಾಡಿನ ಹೆಸರಾಗಲಿ ನಮೂದಿಸಿಯೇ ಇಲ್ಲ. ಹಾಡನ್ನು ಪ್ರಸಾರ ಮಾಡಿ ಅಂತ ಮಾತ್ರ ಬರೆದಿದ್ದೀರಿ, ಒಂದೇ ಸಾಲನ್ನು ಟೈಪ್ ಮಾಡಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪರಿಪೂರ್ಣ ಸಂದೇಶವನ್ನು ನಿರೀಕ್ಷಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಜಿಶಾ KM ಹಾಗೂ ಪದ್ಮನಾಭಗೌಡ, ಎಲ್ಲ ಶ್ರೋತೃಗಳಿಗೆ, ಕಾರ್ಯಕ್ರಮವನ್ನು ಕೇಳಿದವರಿಗೆ, ಸಂದೇಶ ಕಳುಹಿಸಿದವರಿಗೆ ನಿಲಯದ ಪರವಾಗಿ ವಂದನೆಗಳು. ಮತ್ತೆ ಸಿಗೋಣ.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ, ಚೈತನ್ಯ ಅವರೊಂದಿಗೆ ನಡೆಸಿದ ಸಂವಾದ ಕೇಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 243209 ಹಾಗೂ 243213 ಎಸ್ಟಿಡಿ ಸಂಖ್ಯೆ 0824. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು.

0: ಕತ್ತಲೆಯಂತೆ ಕಾಣಿಸುತ್ತಿದ್ದರೆ ಮತ್ತೊಮ್ಮೆ ನೋಡಿ, ಅಲ್ಲಿ ನೀವೇ ಬೆಳಕಾಗಬಹುದು. ವಿಶ್ವದ ಕ್ರಿಯಾಶೀಲವಾಗಿರತಕ್ಕ ಯುವ ಚೇತನಗಳಿಗೆ ಸಲ್ಲತಕ್ಕ ಮಾತಿದು. ಅವರ ಸಂಘರ್ಷಗಳೇನು, ಪರಿಹಾರ ಸಾಧ್ಯತೆಗಳೇನು ಎನ್ನುವ ನೆಲೆಯಲ್ಲಿ ವಿಶ್ವದ ಮುತ್ಸಿದ್ಧಿಗಳು ನಮ್ಮನ್ನೂ ಸೇರಿಕೊಂಡಂತೆ ಚರ್ಚೆ ಹುಟ್ಟುಹಾಕುತ್ತಾ ಕ್ರಿಯಾಯೋಜನೆಗಳನ್ನು ಹಾಕಿಕೊಳ್ಳಬೇಕಾದದು ವರ್ತಮಾನದ ತುರ್ತು. ಯುವ ಮನಸ್ಸಿನ ಅಂತರಂಗವನ್ನು ತೆರೆದಿಡಲು ಇಂದು ನಮ್ಮ ಜೊತೆಯಾಗಿದ್ದಾರೆ ಚೈತನ್ಯ. ಬಹುಮುಖ ಪ್ರತಿಭೆಯ ಈ ಹುಡುಗ ಪ್ರವಾಹದೆದುರು ಈಜುವ ಛಲದಿಂದ ತನ್ನ ಅಂತರಂಗ ಒಪ್ಪಿದ್ದನ್ನು ಮಾತ್ರ ಮಾಡುವವ ಎಂಬ ಆಶಯದಿಂದ ತೊಡಗಿಕೊಂಡವರು, ಸಾಕಷ್ಟು ಓದಿಕೊಂಡವರು. ವಾಸ್ತವದ ಸವಾಲುಗಳ ಜೊತೆ ಚರ್ಚಿಸಲು ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ದೇಶ ಸುತ್ತು ಕೋಶ ಓದು ಎಂಬ ಮಾತಿದೆ. ಇಂಗ್ಲೆಂಡಿನ ನಿಮ್ಮ ಅನುಭವಗಳೊಂದಿಗೆ ನಮ್ಮ ಮಾತು ಪ್ರಾರಂಭಿಸೋಣ. ಚೈತನ್ಯ, ನೀವು ಹೊಟ್ಟೆಪಾಡಿಗೆ ಅಲ್ಲಿ ಕೆಲಸ ಮಾಡ್ತಾ ಕೂಡ ನಿಮ್ಮ ಬದುಕು ನಡೆಸಿದವರು. ಒಂದು ಕಡೆಯಲ್ಲಿ ಶಿಕ್ಷಣ, ಮತ್ತೊಂದು ಕಡೆಯಲ್ಲಿ ಕೆಲಸ. ಹೇಗಿತ್ತು ಆ ಅನುಭವ, ಹೇಳ್ಕೊಳ್ಬಹುದಾ?
1: ನಾನು 2024 ಯುಕೆಗೆ ಹೋದೆ. 2 ವಾರದಲ್ಲಿ ಒಂದು ಪಾರ್ಟ್ ಟೈಮ್ ಕೆಲಸ ನೋಡಿದೆ. ಹೋಟ್ಲಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಫಸ್ಟ್. ಅದು ಸ್ವಲ್ಪ ಹೆಕ್ಟಿಕ್ ಆಯ್ತು, ಮತ್ತೆ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಇತ್ತು ಅಂತ ನಾನು ಬೇಗ ಬಿಟ್ಟೆ ಕೆಲಸ. ಕೆಲಸ ಚೆನ್ನಾಗಿತ್ತು ಅಂದ್ರೆ ನಂಗದು ಖುಷಿ ಆಯ್ತು ಅನುಭವ. ಮಲಯಾಳಿ ರೆಸ್ಟೋರೆಂಟ್ ಅಲ್ಲಿಗೆ ಬರ್ತಾ ಇದ್ದವರೆಲ್ಲ ಸುಮಾರು ಜನ ಇಂಗ್ಲೆಂಡಿನ ಜನರು, ಯುರೋಪಿಯನ್ಸ್ ಬರ್ತಾ ಇದ್ರು. ಅವರೊಟ್ಟಿಗೆ ಮಾತಾಡುದು, ಅವರಿಗೆ ಸರ್ವ್ ಮಾಡುದು, ಆ ಇಂಟರಾಕ್ಷನ್ ನಂಗೆ ತುಂಬಾ ಖುಷಿ ಕೊಡ್ತು. ಫಾಸ್ಟ್ ಆಗಿ ನಡೆಯುವಂತ ಕೆಲಸ ಆಗಿತ್ತು. ಅದಾದ್ಮೇಲೆ ನಾನು ಒಂದು 1 ತಿಂಗಳ ಹತ್ರ ಆಗುವಾಗ ಇನ್ನೊಂದು ಕೆಲಸಕ್ಕೆ ಜಾಯಿನ್ ಆದೆ. ಅದೊಂದು ಸಣ್ಣ ಸೂಪರ್ ಮಾರ್ಕೆಟ್ ನ ಅಂಗಡಿ, ಆತರ ಸಣ್ಣ ಜಂತ ಬಜಾರಿನ ಆಗಿರುವ ಅಂಗಡಿ. ಅದು UK ಅಂಗಡಿ ಆಗಿತ್ತು. ಗೋಡೌನ್ ಅಲ್ಲಿ ಜೋಡಿಸುದು, ಮತ್ತೆ ಸಾಮಾನು ತಂದು ಹಾಕುದು, ಮತ್ತೆ ಆತರ ಕಸ್ಟಮರ್ಸ್ ಜೊತೆ ಅವರಿಗೆ ಸಹಾಯ ಮಾಡುದು, ಹೀಗಿರೋ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸವೂ ನಂಗೆ ಖುಷಿ ಆಯ್ತು. ಕ್ರಿಸ್ಮಸ್ ಟೈಮ್ ಅಲ್ಲಿ ಒಂದು ಹಬ್ಬದ ವಾತಾವರಣ, ಅಲ್ಲಿ ನನ್ನ ಜನ ಅಲ್ಲಿಗೆ ಶಾಪಿಂಗ್ ಗೆ ಬರುದು, ಅದನ್ನ ಎಷ್ಟು ನೋಡ್ತಾರೆ, ಹೇಗೆ ಎಷ್ಟು ಎಂಗೇಜ್ ಆಗಿ ಮಾಡ್ತಾರೆ, ಅದೆಲ್ಲ ನಂಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಹೇಗಿರುವ ವಸ್ತುಗಳನ್ನು ತಗೊಳ್ತಾರೆ, ಮತ್ತೆ ಮ್ಯಾನೇಜ್ಮೆಂಟ್ ಹೇಗಿರ್ತದೆ, ಎಂಪ್ಲಾಯೀಸ್ ಅನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಅದೆಲ್ಲ ಖುಷಿ ಆಯ್ತು. ಮತ್ತೆ ಅಲ್ಲಿನ ವರ್ಕ್ ಕಲ್ಚರ್ ಹೇಗಿದೆ ಅದು ನೋಡ್ಲಿಕ್ಕೆ ಸಿಗ್ತಾ ಇತ್ತು ನಂಗೆ.
0: ಹೌದು, ಒಂದು ರೀತಿಯಲ್ಲಿ ವಿಭಿನ್ನ ಅನುಭವಗಳಿಗೆ ನೀವು ಮುಖಾಮುಖಿ ಆದಂತದ್ದು. ಯುರೋಪಿಯನ್ ಅಥವಾ ಇಂಗ್ಲೆಂಡಿನ ಜನರ ಒಂದು ಜೀವನ ಶೈಲಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ವಾ? ಹೇಗಿದೆ ಅವರ ಒಂದು ಸಂಭ್ರಮಿಸುವ ರೀತಿ? ನಿಮ್ಮ ಮಾತು ಕೇಳ್ತಾ ನನಗೆ, ನನ್ನ ತಂಗಿ ಕೆನಡಾದಲ್ಲಿ ಅಮೆಜಾನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ ಅಲ್ಲಿಯ ವರ್ಕ್ ಫೋರ್ಸ್ ಅಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ. ಡಾಕ್ಟರ್ ಆಗಿ ಕಲೀಲಿಕ್ಕೆ ಹೋದವರು ಕೂಡ ಈ ರೀತಿ ಕೆಲಸಗಳಲ್ಲಿ ಅವರು ತೊಡಕೊಳ್ಬೇಕಾಗ್ತದೆ. ಇಂಜಿನಿಯರ್ಸ್ ಕೂಡ ಒಂದು ಹಂತದವರೆಗೆ ಈ ರೀತಿ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂತ ಒಂದು ಮನಸ್ಥಿತಿ ಇದ್ರೆ ಮಾತ್ರ ಅಲ್ಲಿ ಹೋಗಿ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಗೊತ್ತಾಯ್ತು. ಈ ಅರ್ಥಶಾಸ್ತ್ರದ ಆಸೆ ನಿಮ್ಗೆ ಯಾಕೆ ಹುಟ್ಟಿಕೊಂಡಿತ್ತು? ಅಂದ್ರೆ ಇಲ್ಲಿ ನೀವು ಗ್ರಾಜುಯೇಷನ್ ಆಗಿ ಅಲ್ಲಿಗೆ ಹೊರಟವರಲ್ವಾ, ಯಾಕೆ ನಿಮ್ಮ ಆಯ್ಕೆ ಅದು ಆಗಿತ್ತು ಅಂತ ಹೇಳ್ಬೋದಾ?
1: ನಾನು ಮೊದಲಿಗೆ BA ಮಾಡಿದ್ದು 2023 ನಂದು BA ಕಂಪ್ಲೀಟ್ ಆಯ್ತು. ಹಿಸ್ಟ್ರಿ, ಎಕನಾಮಿಕ್ಸ್, ಇಂಗ್ಲಿಷ್ ಲಿಟ್ರೇಚರ್ ಮಾಡಿತ್ತು. 1 ವರ್ಷ ಬ್ರೇಕ್ ತಗೊಂಡು ನಾನು ಬರವಣಿಗೆ ಕೆಲಸ ಸಿಗ್ತದ, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಹಾಗೆ, ಅಥವಾ
0: ಇಲ್ಲಿ ಅದನ್ನು ಹುಡುಕ್ತಾ ಇದ್ರೆ?
1: ಹೌದು, ಹುಡುಕ್ತಾ ಇದ್ದೆ. ಮತ್ತೆ ನಂಗೆ ಒಂದು ಕೆಲಸ ಸಿಕ್ತು, ಅದರ ಬಗ್ಗೆ ಯೋಚನೆ ಮಾಡಿದೆ. ಮನೆಯಲ್ಲಿ ಸ್ವಲ್ಪ ಜೋರಾಗಿ ಮಾತುಕತೆ ಆಯ್ತು. ಅದಾದ್ಮೇಲೆ ಒಂದು ಮಾಸ್ಟರ್ಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತು. ನಂಗೆ ಬರವಣಿಗೆ ಆಸಕ್ತಿ ಇದೆ, ಆದ್ರೆ ದುಡ್ಡಿನ ಅವಶ್ಯಕತೆ ಒಂದು ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಇರುವ ಕಾರಣ ಫಸ್ಟ್ ದುಡ್ಡು ಅಂದ್ರೆ ಏನು ಅಂತ ತಿಳ್ಕೊಳ್ಳುವ ಅಂತ ನಾನು ಆ 1 ವರ್ಷದ ಬ್ರೇಕ್ ಇಯರ್ ಅಲ್ಲಿ 2023-24 ಸೆಂಟ್ರಲ್ ಯೂನಿವರ್ಸಿಟಿಗೆ ಬರೀಲಿಕ್ಕೆ ಟ್ರೈ ಮಾಡಿದೆ. ಅದಕ್ಕೊಂದು ಎಕ್ಸಾಮ್ ಇತ್ತು, CUET, ಅದನ್ನು ಬರೆದು ನಾನು ಯಾವ್ದಾದ್ರು ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗ್ತೇನೆ ಅಂತ ಓದಿದೆ ಎಕ್ಸಾಮಿಗೆ. ನಂಗೆ ಆಗ ಪ್ರಶ್ನೆ ತುಂಬಾ ಬರ್ತಾ ಇತ್ತು, ರೈಟಿಂಗಿಗೆ ಫುಲ್ ಹೋಗುದಾ ಅಥವಾ ಎಕನಾಮಿಕ್ಸ್ ಮಾಡುದಾ ಅಂತ. ಮತ್ತೆ ಎಕ್ಸಾಮ್ ಆಯ್ತು, ರಿಸಲ್ಟ್ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಈಗ 1 ವರ್ಷ ನಾನು ಕೂತಿದ್ದೇನೆ, 1 ವರ್ಷ ನಾನು ಕೂತು ಪುನಃ ಟ್ರೈ ಮಾಡುದಾ ಎಕ್ಸಾಮ್ ಸರಿ ಆಗ್ಲಿಲ್ಲ ಅಂದ್ರೆ, ಅಥವಾ ಹೋಗುದಾ ಅಬ್ರಾಡ್ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. 2 ಆಪ್ಷನ್ ಇತ್ತು, ನಾನೊಂದು ಕ್ರಿಯೇಟಿವ್ ರೈಟಿಂಗ್ ಅಂತ ಹೋಗುದಾ ಅಥವಾ ಎಕನಾಮಿಕ್ಸ್ ಅನ್ನೇ ಕಂಟಿನ್ಯೂ ಮಾಡುದಾ ಅಂತ. ಮತ್ತೆ ಇನ್ನಷ್ಟು ಯೋಚನೆ ಮಾಡಿದಾಗ ಫೀಸ್ ಸ್ವಲ್ಪ ಜಾಸ್ತಿ ಇರ್ತದೆ ಅಬ್ರಾಡ್ಗೆ ಹೋಗುದಾದ್ರೆ, ಸರಿ ಎಕನಾಮಿಕ್ಸ್ ಮಾಡ್ತೇನೆ ಫಸ್ಟ್. ಪ್ರಾಕ್ಟಿಕಲ್ ಆಗಿ ಇದನ್ನು ಸಾಲ್ವ್ ಮಾಡಿದ ಮೇಲೆ ರೈಟಿಂಗ್ ಫುಲ್ ನಾನು ಯೋಚನೆ.
0: ಇನ್ನೊಂದು, ಯೂಶ್ವಲಿ ಇಂಗ್ಲಿಷ್ ಲಿಟ್ರೇಚರ್ ಮಾಡ್ಲಿಕ್ಕೆ ಸಾಧಾರಣ ಹೆಚ್ಚಾಗಿ ಬಯಸ್ತಾರೆ ಅಲ್ವಾ, ಶೇಕ್ಸ್ಪಿಯರ್ ಇದ್ದ ಊರದು ಅನ್ನುವ ಕಾರಣಕ್ಕಾಗಿ ಕೂಡ. ನಿಮ್ಮ ಅರ್ಥಶಾಸ್ತ್ರದ ಆಯ್ಕೆ ಕೂಡ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಬದುಕನ್ನು ನಿರ್ವಹಿಸ್ಲಿಕ್ಕೆ ನಾವು ಅರ್ಥಶಾಸ್ತ್ರ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಆ ಹಂತದಲ್ಲಿ ಅದು ಕೂಡ ನಿಮ್ಮ ಕೈ ಹಿಡಿಯಿತು ಅಂತ ಅನ್ನಿಸ್ತದೆ ನನಗೆ. ಅಂದ್ರೆ ಶಿಕ್ಷಣ ಯಾವ ಕಾರಣಕ್ಕೆ ಬರೀ ದುಡ್ಡು ಗಳಿಸುವುದಕ್ಕೆ ಮಾತ್ರವಾ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಿದಾಗ ನಾವು ಪಡೆದ ಪ್ರತಿಯೊಂದು ಅನುಭವಗಳು ಕೂಡ ಶಿಕ್ಷಣ ಆಗ್ತದೆ ಅನ್ನುವಂಥದ್ದು ಅಲ್ವಾ. ಈಗ ಇಂಗ್ಲೆಂಡಿನಿಂದ ನೀವು ಹಿಂತಿರುಗಿ ಬಂದ ತಕ್ಷಣ ಯೋಗ ಕಲಿಬೇಕು ಅಂತ ಆಸೆ ಆಯ್ತು ನಿಮ್ಗೆ ಅಲ್ವಾ? ಸಿಕ್ಕಿಮ್ನಲ್ಲಿ ಒಂದು ಅವಕಾಶ ಸಿಕ್ಕಿತ್ತು, ಅಲ್ಲಿ ಅನುಭವದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ತೀರಾ?
1: ಯೋಗ ಅಲ್ಲ ವಿಪಶನ, ಬುದ್ಧಂದು ದೇಹದ ಸಂವೇದನೆ ಮೇಲೆ ಗಮನ ವಿಪಶನ, 10 ದಿನದ್ದು

ಆತ್ಮೀಯ ಕೇಳುಗರೆ, ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಜಲಾಲುದ್ದೀನ್ ರೂಮಿ ಹೇಳ್ತಾನೆ, ನಿಮ್ಮ ಸುತ್ತಲೂ ಇರುವ ಎಲ್ಲವೂ ಬರೀ

0: ವಿಪಸನಾ ರಿಟ್ರೀಟ್ಗೆ ಅಪ್ಲೈ ಮಾಡಿದ್ದೆ. ನಾನು ಅಕ್ಸೆಪ್ಟ್ ಮಾಡಿ ಮತ್ತೆ ನನ್ನನ್ನು ನವೆಂಬರ್ 2 ರಿಂದ 15 ರವರೆಗೆ ಇತ್ತು. ಆಗ ನಾನು ಹೋಗಿ ನೋಡಿದ್ದೆ. ಅದು ಅನುಭವ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಡಿಸಿಪ್ಲಿನ್ ಬೇಕಾಗ್ತದೆ. ಬೆಳಿಗ್ಗೆ 4 ಗಂಟೆಗೆ ಏಳುದು ಮತ್ತೆ ರಾತ್ರಿ 9 ಗಂಟೆವರೆಗೆ ಹಾಗೆ ಒಂದು ಕರೆಕ್ಟ್ ಪೋಸ್ಚರ್ ಅಲ್ಲಿ ಚೇಂಜ್ ಆಗದೆ ಕೂತ್ಕೊಳ್ಳೋದು, ಮಧ್ಯದಲ್ಲಿ ದಿನಕ್ಕೆ 2 ಸತಿ ಊಟ, ವೆಜ್ ಊಟ ಅಷ್ಟೇ, ಕಂಪ್ಲೀಟ್ ಮೌನ ಆಚರಣೆ ಇರ್ತದೆ, ಯಾರತ್ರ ಮಾತಾಡ್ಲಿಕ್ಕಿಲ್ಲ.
1: ಮಾನಸಿಕವಾಗಿ
0: ಒಂದು ಮೌನ ಅಂದ್ರೇನು ಅಂತ ಒಂದು ಅರ್ಥ ಆಗ್ಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಅಂತ ಅನಿಸ್ತದೆ. ಅಂದ್ರೆ ತಲೆಯೊಳಗೆ ಮಾತಾಡ್ತಾ ಇರ್ತೇವಲ್ಲ ಕಂಟಿನ್ಯೂಸ್, ಅದನ್ನು ನಿಲ್ಸಿದಾಗ ಹೇಗಾಗ್ತದೆ ಅಂತ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಅನಿಸ್ತು ನನಗೆ.
1: ಇದರ ಜೊತೆಯಲ್ಲಿ ಯುವ ಮನಸ್ಸಿಗೆ ಸಂಬಂಧಿಸಿದ ಹಾಗೆ ಸಂಘರ್ಷಗಳು ಯಾವತ್ತೂ ಇದ್ದದೆ, ನಿಮ್ಗೆ ಮಾತ್ರ ಅಲ್ಲ ನಮ್ಗೆ ಕೂಡ ಅದು ಇದ್ದಂತದೆ. ನಮ್ಮ ದೇಶವನ್ನು ಹೋಲಿಸಿದಾಗ ಇವತ್ತು 30% ಯುವಕರಿದ್ದಾರೆ ಅಂತ ಒಂದು ಸಮೀಕ್ಷೆ ಹೇಳ್ತದೆ. ಆದ್ರೆ ಈ ಸಮಕಾಲೀನ ವಾಸ್ತವ ಏನ್ ಹೇಳ್ತದೆ ಅಂತ ಹೇಳ್ಬೋದಾ?
0: ನಾವು ಯುವಕರಾಗಿ ಒಂದು ತೀರ ವೇಗವಾಗಿ ಒಂದು ಬದಲಾಗ್ತಿರುವಂತ ಒಂದು ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಡಾಪ್ಟಬಿಲಿಟಿ ಅನ್ನೋದು ತುಂಬಾ ಅದು ಡಿಮಾಂಡ್ ಮಾಡ್ತಾ ಇದೆ. ಎಷ್ಟು ಬದಲಾಗ್ತಿದೆಯೋ ಅಷ್ಟು ಸ್ಪೀಡ್ ಅಲ್ಲಿ ನಮಗೆ ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಆಗ್ತದಾ ಇಲ್ವಾ ಅನ್ನೋದೊಂದು ಪ್ರಶ್ನೆ. ಮತ್ತೆ ಈಗ ನಾವು ಕಲಿಯುವಂತ ಶಿಕ್ಷಣ ಒಂದು ವ್ಯವಸ್ಥೆಗೆ ತಕ್ಕಂತೆ ಅದನ್ನು ಡೆವಲಪ್ ಮಾಡಿದ್ರು, ಅದನ್ನೊಂದು ಡಿಸೈನ್ ಮಾಡಿದ್ರು. ಆದ್ರೆ ಆ ವ್ಯವಸ್ಥೆ ಈಗ ಅದೇ ರೀತಿ ಇದೆಯಾ ಅಂತ ಕೇಳಿದ್ರೆ ಅಷ್ಟು ಹೇಳಿಕ್ಕಾಗುದಿಲ್ಲ. ಈಗಿನ ವ್ಯವಸ್ಥೆಯಲ್ಲಿ ನಾವು ಬದುಕಲಿಕ್ಕೆ ಬೇಕಾದಂತ ಕೌಶಲಗಳೇನಿರ್ಬೋದು, ಸ್ಕಿಲ್ಸ್ ಏನಿರ್ಬೋದು, ಅದು ನಮ್ಮ ಶಿಕ್ಷಣ ನಮಗೆ ಕೊಡ್ತಾ ಅದು ನಮಗೆ ಸಿಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಆಗ್ತದೆ ಯುವಕರಿಗೆ. ನಾವು ಇಂಜಿನಿಯರಿಂಗ್ ಮಾಡಿ ಅಂತದೇ ಕೆಲಸ ಸಿಗ್ತದ, ಮತ್ತೆ ಕೊನೆಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಆಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದಾದ್ರೆ ಇಂಜಿನಿಯರಿಂಗಿನ ಸ್ಕಿಲ್ಸ್ಗೆ ತಕ್ಕಂತೆ ಕೆಲಸ ಸಿಗ್ತಾ ಇಲ್ಲ ಅಂತ ಆಗ್ತದೆ. ತಕ್ಕಂತೆ ಕೆಲಸ ಸಿಗದೇ ಇರೋದು ಅಥವಾ ಪವರ್ ಇರ್ಬೋದು, ಇಂಟೆಲೆಕ್ಚುಯಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೌಶಲ್ಯಗಳಿಗೆ ತಕ್ಕಂತೆ ಕೆಲಸ ಸಿಗದೇ ಇರೋದು, ಅಂಡರ್ ಎಂಪ್ಲಾಯ್ಮೆಂಟ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಅನಿಸ್ತದೆ.
1: ಒಂದು ರೀತಿಯಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಮತ್ತು ಯುವ ಶಕ್ತಿಯ ಸರಿಯಾದ ಬಳಕೆ ಒಂದು ಸಂಘರ್ಷದಲ್ಲಿದೆ ಅಂತ ಹೇಳ್ಬೋದು ಅಲ್ವಾ? ಅಂದ್ರೆ ಆಯ್ಕೆಗಳ ಬಗ್ಗೆ ಕೂಡ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಅಲ್ವಾ, ವಿದ್ಯಾರ್ಥಿಗಳಿಗಿರ್ಬೋದು ಪೇರೆಂಟ್ಸ್ ಗಳಿಗಿರ್ಬೋದು. ಈ ಸಂಘರ್ಷದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದಕ್ಕೆ ಉತ್ತರ ಇಲ್ಲ ಅಂತ ನಂಗೆ ಅನಿಸ್ತದೆ. ಅಂದ್ರೆ ನಮ್ಗೆ ಹೇಳಿಕೊಟ್ಟದ್ದು ಈಗ ನಾವು ಓದ್ತಾ ಇರೋದು ಕೆಲಸ ಮಾಡ್ಲಿಕ್ಕೆ ಅಂತ ಪ್ರಶ್ನೆ ಬರ್ತದೆ. ನಾನು ಓದ್ಬೇಕಾಗಿರೋದು ಕೇವಲ ಕೆಲಸ ಮಾಡ್ಲಿಕ್ಕೆ ಅಥವಾ ಕುತೂಹಲದಿಂದ ಓದ್ತಾ ಇದ್ದೇನೆ ಅಥವಾ ಒಂದು ನಿಜವಾದ ಆಸಕ್ತಿ ಇಟ್ಕೊಂಡು ಓದ್ತಾ ಇದ್ದೀನಾ ಅಂತ? ಹಾಗಾದ್ರೆ ಕೆಲಸಕ್ಕೆ ಏನು ಮಾಡುದು ಅಂತ ಪ್ರಶ್ನೆ ಬರ್ತದೆ. ಆಯ್ಕೆ ಮಾಡುವುದು ಹೇಗೆ ಅಂದಾಗ, ಈಗ ಅದಕ್ಕೆ ನನಗೆ ಸೂಕ್ತವಾದಂತ ನಾನೊಬ್ಬ ಮನುಷ್ಯನ ಅಂದ್ರೆ ಇಂಥ ಕೆಲಸ ಮಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಆಸಕ್ತಿ ಇದೆಯಾ, ಸ್ಕಿಲ್ ಇದೆಯಾ ಅನ್ನೋದು ಪ್ರಶ್ನೆ ಬರ್ತದೆ. ಈಗ ನಾನೆಷ್ಟೇ ಪ್ರಯತ್ನ ಪಟ್ಟರು ನನಗೆ ಕೆಲವು ಸ್ಕಿಲ್ಗಳು ಕಲೀಲಿಕ್ಕೆ ಆಗುದಿಲ್ಲ. ಆಗ ಅದನ್ನು ನಾನು ಬಲವಂತ ಮಾಡಿ ಕಲೀಲಿಕ್ಕೆ ಹೊರಟ್ರೆ ಅದರಿಂದ ಕೆಲಸವೂ ಆಗುದಿಲ್ಲ, ಪ್ರಯತ್ನವೂ ವ್ಯರ್ಥ ಆಗ್ತದೆ, ಮತ್ತೆ ಅನಾವಶ್ಯಕ ತೊಂದರೆಗಳು ಶುರು ಆಗ್ತದೆ. ಆಯ್ಕೆ ಮಾಡ್ಲಿಕ್ಕೆ ಸಮಯ ಅನ್ನೋದು ಅದು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಇವತ್ತು ರೆಲೆವೆಂಟ್ ಆದ ಕೆಲಸ ನಾಳೆ ರೆಲೆವೆಂಟ್ ಆಗದೆಯೂ ಇರಬಹುದು. ಆಗ ಆ ಟೈಮ್ ಮಾರ್ಜಿನ್ ಅನ್ನೋದು ತುಂಬಾ ಕಮ್ಮಿ ಆಗಿರ್ತದೆ. ಯಾವುದನ್ನು ಆಯ್ಕೆ ಮಾಡುವುದು ಅನ್ನೋದಕ್ಕೆ ನಮ್ಗೆ ಎಷ್ಟು ಟೈಮ್ ಇದೆ ಅದು ತುಂಬಾ ಕಮ್ಮಿ ಆಗ್ತದೆ. ಈಗ ನಾನು ಯಾವುದು ಒಂದು ಕೆಲಸಕ್ಕೆ ಒಂದು 5 ವರ್ಷ 10 ವರ್ಷ ಕಲ್ತು ಮತ್ತೆ ಆ 10 ವರ್ಷದಲ್ಲಿ ಆ ಕೆಲಸ ಇರ್ತದ ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತದೆ. ಹಾಗಾಗಿ ಅದೊಂದು ಅತಂತ್ರ ಸ್ಥಿತಿ ಅಂತ ಅನ್ನಿಸ್ತದೆ. ಇದಕ್ಕೆ ಪರಿಹಾರ ಏನು ಅಂದ್ರೆ, ನಮಗೆ ಕಾನ್ಫಿಡೆಂಟ್ ಆಗಿ ಯಾವುದನ್ನು ಮಾಡಬಹುದು ಅಂತ ಅನ್ನಿಸ್ತದೋ ಅದನ್ನು ನಾವು ಮಾಡ್ಲಿಕ್ಕೆ ಶುರು ಮಾಡಬಹುದು ಅಂತ ಅನ್ನಿಸ್ತಾ ಇದೆ.
1: ನಿಮ್ಮ ಆಸಕ್ತಿ ಯಾವುದು ಅಂತ ನೀವು ಗುರುತಿಸಿಕೊಂಡ್ರಿ, ಅದರಿಂದ ಬರುವ ಎಲ್ಲ ಕಷ್ಟಗಳನ್ನು ನೀವು ನಿಮ್ಮಷ್ಟಕ್ಕೆ ಎದುರಿಸಲಿಕ್ಕೆ ಸಿದ್ಧ ಆಗ್ತೀರಾ. ಈಗ ಈ ದೈಹಿಕ ದೃಢತೆ ಅನ್ನುವಂಥದ್ದು, ದೈಹಿಕ ಚಟುವಟಿಕೆಗಳು ಯುವಕರು ಮಾತ್ರ ಅಲ್ಲ ಎಲ್ಲರೂ ಕೂಡ ಮಾಡಲೇಬೇಕಾದದ್ದು. ಆದ್ರೆ ಯೂತ್ ಅಲ್ಲಿ ದೈಹಿಕ ದೃಢತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ತುಂಬಾ ಕಡಿಮೆ ಇರುವುದು ಕಾಣ್ತಾ ಇದ್ದೇವಲ್ಲ, ಇದಕ್ಕೆ ಕಾರಣ ಏನಿರ್ಬೋದು ಅಂತ ಅನಿಸ್ತದೆ ನಿಮ್ಗೆ?
0: ಒಂದು ಒತ್ತಡ, ಅಂದ್ರೆ ಒತ್ತಡ ಅಂದ್ರೆ ಈಗ ಕೆಲಸದ ಒತ್ತಡ ಇರ್ತದೆ, ದುಡಿಬೇಕು, ಹಣ ಸಂಪಾದನೆ ಆಗಬೇಕು, ಮನೆಯಲ್ಲಿ ಅವರಿಗೆ ಹುಷಾರಿಲ್ಲ, ಜವಾಬ್ದಾರಿ ಇದೆ ಅದು ಇದು ಅಂತ. ಆದ್ರೆ ನಮ್ಮ ಆರೋಗ್ಯವು ಕೂಡ ಒಂದು ಜವಾಬ್ದಾರಿ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಲೋಚನೆಗಳಲ್ಲಿ ಅಂತ ರೂಢಿ ಇಲ್ಲ. ಅಂದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅಷ್ಟು ಗಟ್ಟಿಯಾಗಿ ನಾವು ಯೋಚನೆ ಮಾಡುದಿಲ್ಲ, ಅದನ್ನು ನಾವು ಸೈಡ್ ಲೈನ್ ಮಾಡ್ತೇವೆ. ಅಂದ್ರೆ ಈಗ ಸಣ್ಣ ವಯಸ್ಸಿಂದಲೇ PT ಕ್ಲಾಸಿಗೆ ಹೋಗುದು ಅಂದ್ರೆ ಅದೊಂದು ವೇಸ್ಟ್ ಪೀರಿಯಡ್ ಅಂತ ಮಾಡ್ತಾರೆ. ಅದನ್ನು ಗಣಿತ ಮೇಷ್ಟ್ರೋ ಇಂಗ್ಲಿಷ್ ಮೇಷ್ಟ್ರೋ ಬಂದು ಅವ್ರ ಎಕ್ಸಾಮಿಗೆ ಪೋರ್ಷನ್ ಕವರ್ ಮಾಡುದು ಹಾಗೇನಾದ್ರೂ ಮಾಡ್ತಾ ಇರ್ತದೆ. ಈಗ ಸಣ್ಣ ವಯಸ್ಸಿಂದಲೇ ಸ್ಪೋರ್ಟ್ಸ್ ಗೆ ಹೋಗಬಾರದು, ಸ್ಪೋರ್ಟ್ಸ್ ಗೆ ಹೋದ್ರೆ ಮಾರ್ಕ್ಸ್ ಕಮ್ಮಿ ಆಗ್ತದೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಪಡಿಬೇಕು, ಹಾಗೆ ಕಂಟಿನ್ಯೂಸ್ ಆಗಿ ಕೇಳಿದ ಕಾರಣ ನಾವು ಬಹುಶಃ ಸೈಡ್ ಲೈನ್ ಮಾಡ್ತಾ ಇದ್ದೇವೆ ಅಂತ ಅನಿಸ್ತದೆ. ಮತ್ತೆ ಅದಕ್ಕೊಂದು ಡೆಡಿಕೇಟೆಡ್ ಆದ ಸ್ಪೇಸ್ ಅಂತ ನಾವು ನೋಡುದಿಲ್ಲ. ಈಗ ನಾನು ನೋಡೋದಾದ್ರೆ ವಾಲಿಬಾಲ್ ಆಡ್ತಾರೆ ಜನ, ಆದ್ರೆ ನಾವು ಆಡೋದು ಖಾಲಿ ಸೈಟ್ಗಳಲ್ಲಿ ಅಥವಾ ರೋಡ್ ಅಲ್ಲಿ ಆಡ್ತೇವೆ. ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ಸ್ಪೇಸ್ ನಾವು ಕಂಡಿಲ್ಲ ಎಲ್ಲೂ.
1: ಹೌದು, ಈಗ ಕುಡಿತ ತಂಬಾಕು ಮಾದಕ ದ್ರವ್ಯ ವ್ಯಸನ ಹೆಚ್ಚಾಗ್ತಾ ಇದೆ, ಅದು ಕೂಡ ಯೂತ್ ಅಲ್ಲಿ. ಈ ಬಗ್ಗೆ ನೀವೇನ್ ಹೇಳ್ತೀರಾ?
0: ಅದನ್ನು ನಾವು ಸಿಂಪ್ಟಮ್ ಅಂತ ನೋಡ್ಬೇಕಾಗ್ತದೆ.

0: ಆಗ್ತದೆ. ಅಂದ್ರೆ ಈಗ ಮಾದಕ ದ್ರವ್ಯವನ್ನು ಸೇವಿಸುವುದು ಅಥವಾ ಕುಡಿಯುವುದು ಶುರುವಾಗುವುದು ಈಗ ಒಂದು ಕುತೂಹಲದಿಂದ ಶುರುವಾಗಬಹುದು, ಆದ್ರೆ ಎರಡು ಒತ್ತಡದಿಂದಲೂ ಶುರುವಾಗ್ತದೆ. ಈಗ ದೈನಂದಿನ ಜೀವನದಲ್ಲಿ ಹೀಗೆ ಇರುವುದರಿಂದ ನಂಗೆ ಒಂದು ಎಸ್ಕೇಪ್ ಆಗಬೇಕು ಅಂತ ಆಗುವಾಗ, ಅಂದ್ರೆ ಈಗ ನಂಗೆ ಇದು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ನಂಗೆ ಪರಿಸ್ಥಿತಿ ಇದು ಟೆನ್ಷನ್ ಆಗ್ತಾ ಇದೆ, ಸಂಜೆ ಹೋಗಿ ಕುಡಿದ್ರೆ ಒಂದು ಸ್ವಲ್ಪ ಆರಾಮದಲ್ಲಿರ್ತೇನೆ ಅಂತ ಅನ್ನಿಸುವ ಒಂದು ಒಂದು ಒತ್ತಡದಿಂದ ಎಸ್ಕೇಪ್ ಆಗ್ಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ ಅಂತ ಅನ್ನಿಸ್ತದೆ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ಹಾಗೆ ಕೂತ್ಕೊಳ್ಳುವುದು ಕಷ್ಟ ಆದಾಗ ಬೇರೆ ಬೇರೆ ಒಂದು ದಾರಿ ಹುಡುಕ್ತೇವೆ ಅಂತ ಅನ್ನಿಸ್ತದೆ.
1: ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನುವಂಥದ್ದು ಗಾದೆ ನಾವು ಕೇಳಿದ್ದೇವೆ. ಇತ್ತೀಚೆಗೆ ಮಕ್ಕಳಲ್ಲಿ ಸುಸೈಡ್ ಟ್ರೆಂಡ್ ಬರ್ತಾ ಇದೆ ಅಲ್ಲ, ಮಕ್ಕಳಲ್ಲಿ ಅಂತ ಹೇಳುವುದಿಲ್ಲ, ಇತ್ತೀಚೆಗೆ ಯೂತ್ಗಳು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳ್ತಾ ಇದ್ದೀರಾ ನೀವು?
0: ಒಂಟಿತನ ಖಿನ್ನತೆ ಕಾರಣ ಅಂತ ಅನ್ನಿಸ್ತದೆ. ಮತ್ತೆ ಇಂಥ ಬದಲಾವಣೆಗಳ ನಡುವೆ ಇಷ್ಟು ಒತ್ತಡದಲ್ಲಿ ಬದುಕುವಾಗ ಕಾರಣ ಏನು? ನಾನು ಒಮ್ಮೆ ಒಂದು ರಿಸರ್ಚ್ ಪೇಪರ್ ಓದಿದ್ದೆ, ಅದರಲ್ಲಿ ಎವಲ್ಯೂಷನರಿ ಕಾಸ್ ಏನಿರ್ಬೋದು ಈಗ ಒಂದು ಮನುಷ್ಯನಿಗೆ ಆ ಅಂತ ಟ್ರೇಟ್ ಅನ್ನು ಉಳಿಸಿಕೊಂಡು ಅದು ಹೇಗೆ ಕಂಟಿನ್ಯೂ ಆಯಿತು ಅಂತ. ನಾಲ್ಕು ಕಾರಣ ಇರ್ತದೆ. ಒಂದು ಅದೊಂದು ಸಿಗ್ನಲ್ ಆಫ್ ಡಿಸ್ಟ್ರೆಸ್ ಅಂತ ಹೇಳ್ತಾ ಇದ್ರು. ಇನ್ನೊಂದು ಅಂದ್ರೆ ಈಗ ನಾನು ನೋವಲ್ಲಿ ಇದ್ದೇನೆ ಅಂತ ಬೇರೆಯವರಿಗೆ ಒಂದು ತೋರಿಸಿಕೊಳ್ಳುವ ರೀತಿ ಅಂತ, ಒಂದು ಸಹಾಯಕ್ಕೋಸ್ಕರ. ಎರಡನೇದು ತೀರಾ ನೋವಿನಲ್ಲಿದ್ದಾಗ, ಯಾವುದೇ ಪ್ರಾಣಿಯಾದರೂ ನೋವಿನಲ್ಲಿದ್ದಾಗ ನೋವನ್ನು ಕೊನೆಗೊಳಿಸುವುದು ಅದರ ಮೊದಲ ಪ್ರಯಾರಿಟಿ ಆಗಿರ್ತದೆ. ಕೃಷಿಯನ್ನು ನೋಡ್ಕೊಂಡು ಹೋಗೋದು ನೋವನ್ನು ಕೊನೆಗೊಳಿಸೋದು ಅಲ್ವಾ. ಅವರನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅಂತ ಅನ್ನಿಸ್ತದೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ಯಾರಾದರೂ ಬೇಕಾಗ್ತದೆ.
1: ಅಂದ್ರೆ ಮನುಷ್ಯ ಮನುಷ್ಯರ ನಡುವಿನ ಸಂವಹನ ಕೂಡ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ ಅನ್ನುವಂಥದ್ದು ಅಲ್ವಾ. ನಿಮ್ಮ ಮಾತುಗಳಲ್ಲಿ ನಮಗೆ ಸ್ಪಷ್ಟ ಆದದ್ದು, ಯುವ ಶಕ್ತಿಗಳಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ. ಅವರನ್ನು ತೊಡಗಿಸಿಕೊಳ್ಳಿಕ್ಕೆ ಬೇಕಾದ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿಕೊಡುವಂತ ಒಂದು ಕೆಲಸವನ್ನು ಈ ಸೊಸೈಟಿ ಮಾಡಬೇಕು ಅಂತ. ಒಬ್ಬ ಯುವಕ ಆಗಿ ನಿಮ್ಮ ನಿರೀಕ್ಷೆಗಳೇನು? ಅಂದ್ರೆ ನಿಮ್ಮದು ಮಾತ್ರ ಅಲ್ಲ, ನೀವೊಂದು ಯುವ ಜನರ ಪ್ರತಿನಿಧಿಯಾಗಿ ಹೇಳಬೇಕು, ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು ಅಂತ ಹೇಳ್ಬೋದಾ?
0: ಈಗ ಪ್ಲಾಟ್ಫಾರ್ಮಿಂದ ಒಂದು ನನ್ನ ನಿರೀಕ್ಷೆಗಳು ಏನು ಅಂದರೆ, ಈಗ ಪ್ಲಾಟ್ಫಾರ್ಮ್ ಹೇಗಿರಬೇಕು ಅಂತ ನಾನು ಹೇಗೆ ನೋಡಬಹುದು ಅಂದರೆ, ನನಗೆ ಒಂದು ರೀಚ್ ಆಗಲಿಕ್ಕೆ, ಯಾರೊಟ್ಟಿಗೆ ನಾನು ಮಾತಾಡಬೇಕು ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕು, ಕಮ್ಯುನಿಟಿಯನ್ನು ರೀಚ್ ಆಗಲಿಕ್ಕೆ ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಬೇಕಾಗುವ ಅಗತ್ಯ ಇರ್ತದೆ ಅಂತ ಅನ್ನಿಸ್ತದೆ. ಮತ್ತು ಅವರೊಟ್ಟಿಗೆ ಎಂಗೇಜ್ ಆಗಲಿಕ್ಕೆ ರೆಗ್ಯುಲರ್ ಆಗಿ, ಅಥವಾ ಯಾವುದು ವರ್ಕ್ ಆಗ್ತಾ ಇದೆ ಯಾವುದು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗುವ ಹಾಗೆ, ಕ್ಲಿಯರ್ ಆಗಿ ಗೊತ್ತಾಗುವ ಹಾಗೆ, ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಸಂಪನ್ಮೂಲ ಬೇಕಾಗಬಹುದು ಅಂತ ಅನ್ನಿಸ್ತದೆ. ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಸಂಪನ್ಮೂಲ, ಇನ್ನೊಂದು ಎಂಗೇಜ್ ಆಗಲಿಕ್ಕೆ ಸಹಾಯ ಆಗುವಂಥದ್ದು, ಈಗ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಒಂದು ರೆಗ್ಯುಲರ್ ಆಗಿ ಮೀಟ್ ಆಗಲಿಕ್ಕೆ ಒಂದು ಜಾಗ ಇರ್ಬೋದು, ಅಥವಾ ಮೀಟ್ ಮಾಡಿ ಇಂಟರಾಕ್ಟ್ ಮಾಡಲಿಕ್ಕೆ ತಯಾರಿದ್ದಾರಾ, ತಯಾರಿಲ್ಲದಿದ್ದರೆ ಹೇಗೆ ಮೀಟ್ ಆಗ್ಬೋದು ಅಂತ ಅದಕ್ಕೆ ಸುಮಾರು ಸತಿ ಗೊತ್ತಿರೋದಿಲ್ಲ. ಆಗ ನಾಲೆಜ್ ಎಲ್ಲಿಂದ ಪಡ್ಕೋಬಹುದು ಅಂತ ತಿಳ್ಕೊಳ್ಳಿಕ್ಕೆ ದಾರಿ ಒಂದು ಗೈಡಿನ ಹಾಗೆ ಇದ್ರೆ ಅದು ಒಳ್ಳೇದಾಗಬಹುದು ಅಂತ ಅನಿಸ್ತದೆ.
1: ನಿಮ್ಮ ಮಾತು ಕೇಳುವಾಗ ನನಗೆ ನೆನಪಾದದ್ದು ಏನು ಅಂತ ಹೇಳಿದ್ರೆ, ನನ್ನ ಸೋಷಿಯಲ್ ವರ್ಕ್ ಫೀಲ್ಡ್ ಅಲ್ಲಿ ಹೋಮ್ ವಿಸಿಟ್ ಅಂತ ಇರ್ತದೆ, ಒನ್ ಟು ಒನ್ ಕನ್ವರ್ಸೇಷನ್ ಅಂತ ಇರ್ತದೆ. ಸೋಷಿಯಲ್ ವರ್ಕರ್ ಆಗಿ ನನ್ನ ಜವಾಬ್ದಾರಿ ಏನಿರ್ತಿತ್ತು ಅಂತ ಹೇಳಿದ್ರೆ, ನಾನು ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇರುವ ವ್ಯಕ್ತಿಯ ಅವೈಲೇಬಿಲಿಟಿ ಟೈಮ್ ಅನ್ನು ನಾನು ನೋಡಿಕೊಂಡು ಹೋಗ್ಬೇಕಾಗ್ತಾ ಇತ್ತು. ಈಗ ಕೂಡ ಮೈಗ್ರೆಂಟ್ ವರ್ಕರ್ ಆರಾಮದಲ್ಲಿ ಕೂತು ಮಾತಾಡುವ ಹೊತ್ತು ಯಾವ್ದಿದೆ ಅಂತ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಟ್ರೈಬಲ್ಸ್ ಗಳ ಜೊತೆಗೂ ಕೆಲಸ ಮಾಡುವಾಗ ಕೂಡ ಅವರ ಸಮಯವನ್ನು ಮತ್ತು ಅವರು ಆರಾಮವಾಗಿ ಕೈಕಾಲು ನೀಡಿಕೊಂಡು ನಮ್ಮ ಜೊತೆ ಮಾತಾಡುವಂತ ಒಂದು ಟೈಮ್ ಅನ್ನು ಹುಡುಕಿಕೊಂಡು ಹೋಗ್ಬೇಕು. ಕೆಲಸ ಎಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಒಂದು ಕ್ಲಾರಿಟಿ, ಆದ್ರೆ ಆ ಕೆಲಸ ಯಾರ ಜೊತೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆಗಳಾಗ್ತದೆ ಅಲ್ವಾ. ಇನ್ನೊಂದು ಕನ್ಫ್ಯೂಷನ್ ಇದೆ, ಮುಖ್ಯವಾಗಿ ಹೆತ್ತವರು ಮತ್ತು ಮಕ್ಕಳ ನಡುವೆ ಯುವತನ್ನು ಸೇರಿಸಿಕೊಂಡು ಒಂದು ಅಗಾಧವಾದ ಒಂದು ಗ್ಯಾಪ್ ಇದೆ ನಮ್ಗೆ ಅಲ್ವಾ. ಗ್ಯಾಪ್ ಅನ್ನು ತುಂಬುವುದು ಹೇಗೆ ಅಂತ ನಿಮ್ಗೆ ಅನ್ನಿಸ್ತದೆ?
0: ನಾವು ಫಸ್ಟ್ ಯಾರ ಹತ್ರ ಮಾತಾಡ್ಲಿಕ್ಕೆ ಅವಶ್ಯಕತೆ ಇದೆಯೋ ಅಥವಾ ಹೋಗ್ತಾ ಇದೆಯೋ ಅವರು ಕೇಳಲಿಕ್ಕೆ ರೆಡಿ ಇದ್ದಾರಾ ಅಂತ ನಾವು ತಿಳ್ಕೋಬೇಕಾಗ್ತದೆ. ಈಗ ಅವರು ಕೇಳಲಿಕ್ಕೆ ರೆಡಿ ಇದ್ರೆ ಆಗ ನಮ್ಮ ಅರ್ಧಕರ್ಧ ತೊಂದರೆ ಪರಿಹಾರ ಆಯ್ತು ಅಂತ ಅರ್ಥ ಆಗ್ತದೆ. ಅಂದ್ರೆ ನಮ್ಮ ತಂದೆ ತಾಯಿ ಅಥವಾ ಯಾರೇ ಆದರೂ ನಮ್ಮ ಮಾತನ್ನು ಕೇಳಲಿಕ್ಕೆ ರೆಡಿ ಇದ್ರೆ, ನಾವು ಅವರ ಮಾತನ್ನು ಕೇಳಲಿಕ್ಕೆ ರೆಡಿ ಇದ್ರೆ ಅಲ್ಲಿ ಒಂದು ಸಂವಾದ ಆಗ್ತದೆ, ಅಲ್ಲಿ ಒಂದು ಸಂವಾದಕ್ಕೆ ಒಂದು ಅನುಕೂಲ ಆಗ್ತದೆ. ಅಲ್ಲಿ ಸಂವಾದ ಆದಾಗ ಯಾವುದೋ ಒಂದು ಸೊಲ್ಯೂಷನ್ ಬರಲೇಬೇಕಾಗ್ತದೆ, ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಅಲ್ಲಿ ಪರಿಹಾರವನ್ನು ಹುಡುಕ್ಲಿಕ್ಕೆ ಆಗ್ತದೆ. ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಥವಾ ಕೇಳಲಿಕ್ಕೆ ರೆಡಿ ಇಲ್ಲ ಅಂದಾಗ ಎರಡು ವಿಷಯ ನೋಡ್ಬೇಕಾಗ್ತದೆ ಅಂತ. ನಾವು ನಿಜವಾಗ್ಲೂ ಈಗ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಅದನ್ನು ಹೇಗೆ ಮಾಡಬಹುದು, ಅಥವಾ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಬೇರೆ ಯಾರ ಹತ್ರ ಮಾತಾಡಬಹುದು ಅಂತ ಆಗ್ತದೆ. ಟೀಚರ್ಸ್ ಹತ್ರ ಹೋಗಿ ಮಾತಾಡಬಹುದಾ, ಅಥವಾ ಬೇರೆ ಗೌರ್ಮೆಂಟ್ ಆರ್ಗನೈಸೇಷನ್ ಅಥವಾ ಎನ್ ಜಿ ಒ ಅಥವಾ ಏನಾದ್ರೂ ಇದೆಯಾ ಇದನ್ನು ಸಹಾಯ ಮಾಡಬಹುದು ಅಂತ ಅನಿಸುವ ಹಾಗೆ ನಾವು ಅವರ ಸಹಾಯ ತಗೋಬಹುದಾ ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಕಾಂಪ್ಲಿಕೇಶನ್ ಬರುವುದು ನಂಗೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಂತ ಆಗುವಾಗ, ಆಗ ನಾವು ಟೀಚರ್ಸ್ ಅಥವಾ ಗೌರ್ಮೆಂಟ್ ಆರ್ಗನೈಸೇಷನ್ ಏನಾದರೂ ಇದೆಯಾ ಸಹಾಯ ಪಡೀಲಿಕ್ಕೆ ಅಂತ ಯೋಚನೆ ಮಾಡ್ಬೇಕಾಗ್ತದೆ. 18 ವರ್ಷ ಆದ್ಮೇಲೆ ನಾವು ಸ್ವತಂತ್ರರು ಅಂತ ಅಂದ್ರೆ ನಮಗೆ ತಂದೆ ತಾಯಿಯ ಒಂದು ಎಮೋಷನಲ್ ಸಪೋರ್ಟ್ ಬೇಕಾಗಿರಬಹುದು, ಆದ್ರೆ ಸ್ವತಂತ್ರವಾಗಿ ಒಂದು ನಡೀಲಿಕ್ಕೆ ಯೋಚನೆ

0: ಮಾಡ್ಲಿಕ್ಕೆ ಕಲಿಬೇಕಾಗ್ತದೆ ಅಂತ ಅನಿಸ್ತು.
1: ಈ ವಲಸೆ ಅನ್ನುವಂಥದ್ದು ಇತ್ತೀಚೆಗೆ ದೇಶದ ಒಳಗೆ ಮತ್ತು ಹೊರಗೆ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ. ಸಮಸ್ಯೆ ಅಂತ ಹೇಳ್ಬೋದು, ಅದು ಬದುಕಿನ ದಾರಿ ಅಂತ ಹೇಳ್ಬೋದು. ನನಗೂ ಕೂಡ ಆ ಬಗ್ಗೆ ಕನ್ಫ್ಯೂಷನ್ ಇದೆ. ವಲಸೆಯ ಕಾರಣ ಈ ಹೆತ್ತವರು ಓಲ್ಡ್ ಏಜ್ ಅಲ್ಲಿ ಅತಂತ್ರ ಆಗುವ ಪರಿಸ್ಥಿತಿ, ಅದೊಂದು ಸಮಸ್ಯೆ ಅಂತ ಹೇಳ್ಬೋದು. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಒಂದು ಕಡೆ ಮಕ್ಕಳು ಅತಂತ್ರ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಹಿರಿಯರು ಅತಂತ್ರ ಆಗ್ತಾ ಇದ್ದಾರೆ. ದೇಶದ ಒಳಗೆ ಮತ್ತು ಹೊರಗೆ ಎರಡೂ ನಡೀತಾ ಇರುವಂಥದ್ದು, ಈ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತದೆ ಅಂತ ಹೇಳ್ಬೋದಾ?
0: ವಲಸೆ ಹೆಚ್ಚಾಗಿ ನಾವು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಥವಾ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಹೆಚ್ಚಾಗಿ ಅದು ಯುವಕರು ಅಥವಾ ಮಧ್ಯವಯಸ್ಕರು ವಲಸೆ ಹೋಗಬೇಕಾಗ್ತದೆ. ಈಗ ತುಂಬ ಚಿಕ್ಕ ಮಕ್ಕಳು ಹೋಗ್ತಾ ಇದ್ದಾರೆ ಅಂದರೆ ಅವರು ತಂದೆ ತಾಯಿಯೊಟ್ಟಿಗೆ ಅಥವಾ ಕುಟುಂಬದೊಟ್ಟಿಗೆ ಹೋಗ್ತಾ ಇದ್ದಾರೆ ಅಂತ ನಂಗೆ ಅಂತ ಅನ್ನಿಸ್ತದೆ. ಪ್ರಾಯ ಆದವರು ಆದರೆ ಅದೊಂದು ಸ್ವಲ್ಪ ಏನಾದರೂ ಒಂದು ಅವಘಡ ಆಗಿದ್ರೆ ಅಥವಾ ಏನಾದರೂ, ಈಗ ನಾವು ವಲಸೆ ಯಾಕೆ ಹೋಗ್ತಾ ಇದ್ದೇವೆ ಯುವಕರು ಅಂತ ಯೋಚನೆ ಮಾಡಿದಾಗ ಕೆಲಸ ಅಥವಾ ಶಿಕ್ಷಣ, ಹಾಗಾದರೆ ನಾನು ಇರುವ ಜಾಗದಲ್ಲಿ ನನಗೆ ಕೆಲಸ ಅಥವಾ ಶಿಕ್ಷಣ ಇರಲಿಲ್ವಾ, ಶಿಕ್ಷಣಕ್ಕೆ ಅವಕಾಶ ಇರಲಿಲ್ವಾ ಅಂತ ನನಗೆ ಒಂದು ಪ್ರಶ್ನೆ ಬಂತು. ಆ ಕಾರಣದಿಂದ ನಾವು ವಲಸೆ ಹೋಗ್ತಾ ಇದ್ದೀವ. ಈಗ ಹಾಗಾದರೆ ಇಲ್ಲಿ ಉಳ್ಕೊಳ್ಳೋದು ಯಾರು ಅಂತ ಆಗ್ತದೆ. ಈಗ ಒಂದು ಊರಲ್ಲಿ ಈಗ ಉಳ್ಕೊಂಡವರು ಹೆಚ್ಚಿನವರು ವಯಸ್ಸಾದವರು ಅಂದರೆ ಅಲ್ಲಿ ಒಂದು ಸೆಲ್ಫ್ ಸಸ್ಟೈನಿಂಗ್ ಆಗಿ ಎಕಾನಮಿ ನಡೀತಾ ಇದೆಯಾ ಅಂತ, ಲೋಕಲ್ ಎಕಾನಮಿ ಹಾಗೆ ನಡೀತಾ ಇದೆ ಅಂತ ನಂದು ಯೋಚನೆ ಇತ್ತು. ಡೆಲಿಕೇಟ್ ಆದಂತ ಒಂದು ಲೋಕಲ್ ಎಕಾನಮಿ ಅಂತ ನನಗೆ ಅನ್ನಿಸ್ತದೆ. ಅಲ್ಲಿ ಯುವಕರು ಅಲ್ಲಿ ಕೆಲಸ ಮಾಡುವುದಿಲ್ಲ ಅಥವಾ ಅವರಾಗಿ ಸ್ವಂತ ಇನ್ವೆಸ್ಟ್ ಮಾಡಿ ಏನು ಶುರು ಮಾಡುವುದಿಲ್ಲ ಅಂತ ಆದರೆ, ಅದೊಂದು ಒಂದು 20 ವರ್ಷ ನಾನು ಈ ಊರಲ್ಲಿ ನನ್ನ ಫ್ಯೂಚರ್ ನಾನು ನೋಡ್ತಾ ಇಲ್ಲ ಅಂದರೆ ಸ್ಟ್ರಕ್ಚರಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ಅನ್ನಿಸ್ತದೆ. ಅಂದರೆ ಅಲ್ಲೇ ಅವಕಾಶಗಳನ್ನು ನೋಡಲಿಕ್ಕೆ ಈಗ ಇಲ್ಲಿಗೆ ಬಂದಾಗಲೂ ಈಗ ಇಲ್ಲಿಂದ ಹೋದ ಯುವಕರ ಕೆಲಸ ಅಲ್ಲ ಈಗ ಇಲ್ಲಿಗೆ ವಲಸೆ ಬರುವವರು ಮಾಡೋದು, ಕಾರ್ಮಿಕರು ಅಥವಾ ಕೂಲಿಗೋಸ್ಕರ ಬರ್ತಾ ಇರ್ತಾರೆ.
1: ಅಲ್ಲಿ ಅವರಿರುವ ಪ್ಲೇಸ್ ಅಲ್ಲಿ ಇರುವುದಕ್ಕಿಂತ ಇಲ್ಲಿ ಹೆಚ್ಚು ಸಂಬಳ ಬರ್ತದೆ.
0: ಹೌದು,
1: ಆದ್ರೆ ಇದರ ಜೊತೆಯಲ್ಲಿ ನಾವು ಇನ್ನೊಂದು ಲೆಕ್ಕಾಚಾರ ಹಾಕ್ಬೇಕು. ಅಲ್ಲಿ ಅವರು ಬದುಕುವ ಖರ್ಚು ವೆಚ್ಚ, ಇಲ್ಲಿ ಅವರು ದುಬಾರಿ ಖರ್ಚು ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ವಾ? ಇದು ಸೇಮ್ ಇಲ್ಲಿಂದ ಪರದೇಶಕ್ಕೆ ವಲಸೆ ಹೋದವರ ಸಂದರ್ಭದಲ್ಲೂ ಸೇಮ್ ಅಪ್ಲೈ ಆಗ್ತದೆ ಅಂತ ಹೇಳ್ಬೋದು ಅಲ್ವಾ?
0: ಅವರು ಇಲ್ಲಿಗೆ ದುಡಿಲಿಕ್ಕೆ ಬರ್ತಾ ಇರೋದು ಅನ್ಸುತ್ತೆ, ಆದರೆ ಅವರು ದುಬಾರಿ ಖರ್ಚು ಮಾಡೋದ್ರ ಬಗ್ಗೆ ನನಗೆ ಹೆಚ್ಚು ಅಂದರೆ ತಿಳುವಳಿಕೆ ಇಲ್ಲ. ಆದರೆ ಇಲ್ಲಿಂದ ಹೊರದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಖರ್ಚಾಗ್ತದೆ. ಹೌದು, ದುಬಾರಿ ಅನ್ನುವ ಮಟ್ಟಿಗೇನೆ ಒಂದು ಖರ್ಚಾಗ್ತದೆ. ಈಗ ಜಾಗತಿಕವಾಗಿ ಒಂದು ಎಕಾನಮಿ ಗಟ್ಟಿಯಾಗಿ ಒಂದು ಗ್ಲೋಬಲೈಸೇಷನ್ ಆದಾಗ ಮೂವ್ಮೆಂಟ್ ಸುಲಭ ಆಗ್ತಾ ಇದೆ. ಆದರೆ ಒಂದು ಕಡೆ ಕೂತು ಒಂದು 20 ವರ್ಷ 30 ವರ್ಷ ಕೆಲಸ ಮಾಡುವುದು ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಅವಕಾಶಗಳು ನಮಗೆ ಬೇರೆ ಬೇರೆ ಇದೆ ಅಂತ ಕಾಣಿಸ್ತದೆ. ಆದರೆ ಒಂದೇ ಕಡೆ ಕೂತು ಒಂದು 40 ವರ್ಷ 50 ವರ್ಷ ಇಲ್ಲೇ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಒಂದು ಸ್ಮಾಲ್ ಸ್ಕೇಲ್ ಆಗಿ ಶುರು ಮಾಡಲಿಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ. ಅಂದರೆ ಕಾಂಪಿಟಿಷನ್ ನಾವು ಮಾಡ್ತಾ ಇರೋದೆಲ್ಲ ಈಗ ಮಾಡಿದರೂ ಕೂಡ ಒಂದು ದೊಡ್ಡ ಕಾರ್ಪೊರೇಟೈಸ್ ಆದ ಎಕನಾಮಿ ಇಂಡಸ್ಟ್ರಿಗಳ ಜೊತೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ.
1: ಸ್ಪರ್ಧೆಗೆ ಸ್ಪೇಸ್ ಇಲ್ಲ ಅನ್ನುವಂಥದ್ದಲ್ಲ. ಇದರಲ್ಲಿ ಆರ್ಥಿಕತೆ ಕೂಡ ಬರ್ತದೆ. ಅವರು ಇನ್ವೆಸ್ಟ್ ಮಾಡುವುದಕ್ಕಿಂತ ನಾವು ಕಡಿಮೆ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ಹಾಗಾಗಿ ನಮ್ಮ ಪ್ರಾಡಕ್ಟ್ಗೆ ರೇಟ್ ಹೆಚ್ಚಿರ್ತದೆ, ಹೀಗೆಲ್ಲ ಬೇರೆ ಬೇರೆ ನೀವು ಹೇಳಿದ ಹಾಗೆ ಒಂದಷ್ಟು ಸವಾಲುಗಳು ಇದೆ ಅನ್ನುವಂಥದ್ದು. ನಿಮ್ಮನಸಿನಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಶಿಕ್ಷಣಾವಕಾಶದ ಕೊರತೆಯಿಂದವೋ ಅಥವಾ ವಾತಾವರಣದಲ್ಲಿ ಬದಲಾವಣೆ ಆಗಬೇಕಾ? ಈಗಂತೂ ನಾವು ಪೆನ್ಷನ್ ತಗೊಳ್ಳುವಂಥ ಉದ್ಯೋಗವೇ ಇಲ್ಲ ಅಂತ ಹೇಳ್ಬೋದು. ಕಾರ್ಪೊರೇಟ್ ಸೆಕ್ಟರ್ ಮಾತ್ರ ಅಲ್ಲ, ಈವನ್ ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ ಕ್ಯಾಜುವಲ್ಸ್ಗಳು ತುಂಬಿಕೊಂಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಓಲ್ಡ್ ಏಜ್ ಖಂಡಿತವಾಗಿಯೂ ಒಂದು ಸರಿಯಾದ ಪ್ಲಾನಿಂಗ್ ಇಲ್ಲದಿದ್ದರೆ ಅದು ಹೆಡೇಕ್ ಆಗುವಂಥದ್ದೇ ಅಲ್ವಾ? ಇಂಥ ಸ್ಥಿತಿಯಲ್ಲಿ ನಾವು ಆಲ್ಟರ್ನೇಟ್ ಹುಡುಕಿಕೊಳ್ಳದಿದ್ದರೆ ಸಾಧ್ಯವೇ ಇಲ್ಲ. ಅಂದರೆ ಆಹಾರ, ಆರೋಗ್ಯ, ಈಕ್ವಲ್ ರೆಸ್ಪೆಕ್ಟ್ ಒಬ್ರಿಗೊಬ್ರು, ಇವುಗಳೆಲ್ಲ ಒಂದು ರೀತಿಯಲ್ಲಿ ಒತ್ತಡದ ಸನ್ನಿವೇಶದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ?
0: ಉದ್ಯೋಗಕ್ಕೆ ಅವಕಾಶ ಇಲ್ಲದೆ ಇರೋದು ಶಿಕ್ಷಣದಿಂದ ಆಗಿಯೋ ಅಂತ ಅಂದರೆ, ಈಗ ನಾನು ಹೇಳ್ತಾ ಶಿಕ್ಷಣ ಅವಕಾಶ ಕೆಲವೊಂದಿದೆ. ಅಂದರೆ ಈಗ ಎಲ್ಲ ಒಂದೇ ಸ್ಥಳದಲ್ಲಿ ಸಿಗದೇ ಇದ್ರು ಬೇರೆ ಬೇರೆ ಕಡೆ ಬೇರೆ ಬೇರೆ ಆದಂಥ ಡಿಗ್ರಿಗಳು ಬೇರೆ ಬೇರೆ ಆದಂಥ ಸ್ಕಿಲ್ ಸೆಟ್ಗಳು ಇದೆ. ಆದರೆ ಒಂದು ಮಿಸ್ ಮ್ಯಾಚ್ ಇದೆ ಅಂತ ಅನ್ನಿಸ್ತದೆ ನನಗೆ. ಈಗ ನಾವು ಪಡೆದುಕೊಳ್ಳುವ ಕೌಶಲ್ಯಗಳು ಹಾಗೂ ನಮ್ಮ ಉದ್ಯೋಗಕ್ಕೆ ಬೇಕಾದಂಥ ಕೌಶಲ್ಯಗಳಿಗೂ ಒಂದು ಮಿಸ್ ಮ್ಯಾಚ್ ಇದೆ. ಹಾಗೆ ನಾನೀಗ ಪಡೆದುಕೊಂಡ ಡಿಗ್ರಿ ನಾಳೆ ಅದು ಉಪಯೋಗಕ್ಕೆ ಬರಬಹುದಾ ಬರದೇ ಇರಬಹುದಾ ಅಂತ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರ್ತದೆ. ಮತ್ತೆ ಶಿಕ್ಷಣ ವ್ಯವಸ್ಥೆ ಒಂದು ತುಂಬ ನಿಧಾನದಲ್ಲಿ ಚೇಂಜ್ ಆಗ್ತಾ ಇದೆ ಅಥವಾ ಅಷ್ಟು ಬೇಗ ಅಡಾಪ್ಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತದೆ. ಅಂದರೆ ಈಗ ಒಂದೊಂದು ಇಂಡಸ್ಟ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇ ಒಂದು ಕ್ಷಣ ಮಾತ್ರದಲ್ಲಿ ಹುಟ್ಟಬಹುದು ಅಥವಾ ಒಂದು ಪೂರ್ತಿ ನಾಶ ಆಗ್ಬೋದು ಅಂತ ಅನ್ನೋ ಟೈಮಲ್ಲಿ ನಾವು 10 ವರ್ಷ 20 ವರ್ಷ ಅದೇ ಸಬ್ಜೆಕ್ಟಲ್ಲಿ ಒಂದು ತೀರಾ ಸ್ಪೆಷಲೈಸ್ ಮಾಡಿ ಓದಿ ಅವರು ಹೋಗ್ತಾರೆ. ಆಗ ಅಲ್ಲಿ ಮತ್ತೆ ಮುಂದೆ ಅದು ದೊಡ್ಡ ವೈರುಧ್ಯ ಅಂತ ಅನ್ನಿಸ್ತದೆ.
1: ಚೈತನ್ಯ, ನಿಮ್ಮಲ್ಲಿ ಮಾತಾಡಿ ನನಗನ್ಸಿದ್ದು ಈ ಯುವ ಸಂಘರ್ಷದ ಬಗ್ಗೆ ಇರ್ಬೋದು, ಪರಿಹಾರದ ಬಗ್ಗೆ ಇರ್ಬೋದು, ಬರೀ ಅರ್ಧ ಗಂಟೆಯಲ್ಲಿ ನಾವು ಮಾತಾಡಿ ಮುಗಿಸುವಂಥ ಟಾಪಿಕ್

0: ಅಂತೂ ಖಂಡಿತ ಅಲ್ಲ. ನೀನು ಸಮುದ್ರದ ಒಂದು ಹನಿಯಲ್ಲ, ನೀನೇ ಒಂದು ಹನಿಯಲ್ಲಿರುವ ಸಮಗ್ರ ಸಮುದ್ರ ಅನ್ನುವಂಥದ್ದು ಜಲಾಲುದ್ದೀನ್ ರೂಮಿ ಅವರ ಮಾತಾದರೂ ಯುವಶಕ್ತಿಯ ಸಂದರ್ಭದಲ್ಲಿ ಇದು ಖಂಡಿತವಾದ ಮಾತು ಅಂತ ಅನ್ನುವಂಥದ್ದು ಮನವರಿಕೆ ಆಗಿದೆ. ಹೌದು, ಸಮಾಜಕ್ಕೊಂದು ಜವಾಬ್ದಾರಿ ಇದೆ. ನಾವೆಲ್ಲರೂ ನಿಮ್ಮ ಶಕ್ತಿಯನ್ನು ಸರಿಯಾದ ನಿಟ್ಟಿನಲ್ಲಿ ಬಳಸಿಕೊಳ್ಬೇಕಾದದ್ದು ಇವತ್ತಿನ ತುರ್ತು ಮತ್ತು ದೇಶದ ಜಗತ್ತಿನ ತುರ್ತು ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ, ನಮ್ಮ ಭರವಸೆಯ ಬೆಳಕು ಸೀರೀಸ್ ಅಡಿಯಲ್ಲಿ ನೀವು ಮಾತನಾಡಲಿಕ್ಕೆ ನಮ್ಮ ಜೊತೆ ಜೊತೆಯಾದದ್ದು ಖಂಡಿತವಾಗಿಯೂ ತುಂಬ ಚಂದದ ಒಂದು ಸಂವಾದ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಜೊತೆ ಜೊತೆಯಾದದ್ದಕ್ಕೆ ಅಭಿನಂದನೆಗಳು, ವಂದನೆಗಳು, ನಮಸ್ಕಾರ.
1: ಥ್ಯಾಂಕ್ ಯು.
2: ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೆಯ ಕಾರ್ಯಕ್ರಮದಲ್ಲಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಚೈತನ್ಯ ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ದೇವಿಕಾ ನಾಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 2 243268 5 243298 3 ಹಾಗೂ 243213 ಎಸ್ಟಿಡಿ ಸಂಖ್ಯೆ 08 24. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೇಳುಗರೆ, ಇಂದು ಮಧ್ಯಾಹ್ನ 12:05 ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನಿತಾ ಶೆಟ್ಟಿ ಮೂಡಬಿದರೆ ಅವರಿಂದ ಕಥೆ ಅವಳ ಹೆಜ್ಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಬಗ್ಗೆ ಮಾಹಿತಿ ಕೇಳುವಿರಿ. ಇಂದಿನ ಸ್ವರಮಾಧುರ್ಯದಲ್ಲಿ ಪುತ್ತೂರು ನರಸಿಂಹನಾಯಕ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ.

ಆಕಾಶವಾಣಿ ಮಂಗಳೂರು, ಸಮಯ 11:30:25. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎ ಕನ್ಯಾಕುಮಾರಿ, ತವಿಲ್ ಡಿ ವಿ ಮಣಿ, ಘಟಂ ತ್ರಿಚಿ ಕೆ ಆರ್ ಕುಮಾರ್, ಮೋರ್ಚಿಂಗ್ ಎಂ ಗುರುರಾಜ್. ಮೊದಲಿಗೆ ವಾತಾಪಿ ಗಣಪತಿಂ ಭಜೆ ಹಂಸಧ್ವನಿ ರಾಗ ಆದಿತಾಳ, ಮುತ್ತುಸ್ವಾಮಿ ದೀಕ್ಷಿತರ್ ಅವರ ಕೃತಿ.

ವಾತಾಪಿ ಗಣಪತಿಂ ಹಂಸಧ್ವನಿ ರಾಗ ಆದಿ ತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಶ್ರೀರಾಗ ಆದಿತಾಳ ತ್ಯಾಗರಾಜರ ಕೃತಿ ಎಂದರೋ ಮಹಾನುಭಾವುಲು.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಕೇಳಿದರೆ, ಪಕ್ಕವತ್ತದಲ್ಲಿ ವಯಲಿನ್ ಎ ಕನ್ಯಾಕುಮಾರಿ, ತವಿಲ್ ಡಿ ವಿ ಮಣಿ, ಘಟಂ ತ್ರಿಚಿ ಕೆ ಆರ್ ಕುಮಾರ್, ಮೋರ್ಚಿಂಗ್ ಎಂ ಗುರುರಾಜ್. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಈ ರಾತ್ರಿ 10 ಗಂಟೆಗೆ ಮತ್ತೆ ಶಾಸ್ತ್ರೀಯ ಸಂಗೀತದಲ್ಲಿ ವಿ ರಂಜನಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ, ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ GST ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯರ ಯುಪಿಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಎಲ್ಇ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋದಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟ್ರೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ಧಗೊಂಡಿರುವ ರಾಜ್ಯದ ಮೊದಲ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ IVF ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ SIR 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು

0: ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ವನಿತಾ ವಿಹಾರ.
1: ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳೋ ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೆಯೇ ಇಲ್ಲದ ಜಾನಕಮ್ಮ ತನ್ನ ಇಳಿಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು.

ಸೊಸೆ ಬೇಗುದಿಯಲ್ಲಿ ಬೆಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು, ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕೆಂಚಿಬೆಕ್ಕು ಮಿಯಾಂ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕೆಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧು ಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿ ಇಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ, ಅಪ್ಪನಿಗೆ, ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕೆಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9 ಸಾಯಂಕಾಲ 6 ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು ಕೈತುಂಬಾ ಬಳೆತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೆಯೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು

ಅಂತ. 10 ನಿಮಿಷದ ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ನಿಮಿಷದಲ್ಲಿ ತನ್ನ ಕೆಲಸದ ಆಫೀಸನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಿಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು ಒಂದೆರಡು ದಿನದಲ್ಲಿ ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು, ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು, ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೇ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ, ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮು ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ, ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂಥ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ, ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಂಡನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ.
ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನು ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣ

ಅದೊಂದು ನೋವು ಛಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರು ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತ ನಗುನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತುಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ. ಕವಿತಾ ಪುಟಾಣಿಯನ್ನು ಮುದ್ದುಗರಿಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನೂ ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿಯಿದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲೇ ಕಿಶೋರನ್ನೂ ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು. ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ. ಇನ್ನಾದರೂ ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೂ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನು ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಇದುವರೆಗೂ ವನಿತಾ ವಿಹಾರ ಮೂಡಿಬಂತು.
1: ಇಂದಿನ ವನಿತಾ ವಿಹಾರ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಪ್ರಿಯ ಕೇಳುಗರೆ, ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211-9999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277-03-8000. ತಪ್ಪದೇ ಕರೆ ಮಾಡಿ ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳಿದರೆ ಇನ್ನು ಮುಂದೆ ಪ್ರಸಾರವಾಗಲಿರುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆಯ ಕುರಿತಾಗಿ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಬಗ್ಗೆ ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯದಲ್ಲಿ ಪುತ್ತೂರು ನರಸಿಂಹ ನಾಯಕ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, ಮತ್ತೆ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ. ಇಂದಿನ ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಸಂಪನ್ಮೂಲ ವ್ಯಕ್ತಿ ಸೌಜನ್ಯ ಜೈನ್ ವಕೀಲರು ಮೂಡುಬಿದ್ರೆ. ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ, ದಿನೇಶ್ ಎಂ ಹಳೆನೇರಂಕಿ ಅವರಿಂದ ಭಾಷಣ, ದೇಶೀಯ ಭಾಷೆಗಳ ಭವಿಷ್ಯ. ಆ ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. ಇಂದು ಸಂಜೆ 6:30 ರಸವಾರ್ತೆ ಪ್ರಸಾರವಾಗಲಿದೆ. 6:50 ಕೃಷಿ ರಂಗದಲ್ಲಿ ಮಂಗಳೂರಿನ ಜೆಸಿಂತಾ ಡಿ ಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ.

ಕೇಳುಗರಿ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಏನಪೊಯ ಆರೋಗ್ಯ ದೀಪ. ಇಂದಿನ ವಿಷಯ ಸಂಧಿವಾತ. ಭಾಗವಹಿಸುವವರು ಡಾಕ್ಟರ್ ಅಶ್ವಿನಿ ಕಾಮತ್. ಪ್ರಾಯೋಜಕರು ಏನಪೊಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ಈ ರಾತ್ರಿ 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ

ಸ್ಕೇಟಿಂಗ್ ಕೋಚ್ ಹಾಗೂ ಎಸ್ಒಬಿ ಸಿಲೆಕ್ಷನ್ ಕಮಿಟಿಯ ಸದಸ್ಯರಾಗಿರುವ ನಾಗಳ್ಳಿ ಅನಿಲ್ ಕುಮಾರ್ ಅವರ ಜೊತೆಗೆ ಮಾತುಕತೆ ಕೇಳುವಿರಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿ ರಂಜನಿ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
1: ಹೌದು,
0: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೇಳುಗರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದರೆ?
1: ಸಿ, ಲೂಪಸ್ ಕಾಯಿಲೆ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂಥ ಒಂದು ಕಾಯಿಲೆ. ನಮ್ಮ ದೇಹದ ಅಂಗಾಂಗಗಳನ್ನು ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂಥ ಒಂದು ಕಾಯಿಲೆ.
0: ನಮ್ಮ ಜೀವ ನಿರೋಧಕ ಶಕ್ತಿಯನ್ನು ಕುಂದಿಸೋದು.
1: ಹೌದು,
0: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸಿಗೆ ಹೋಗ್ಬಿಡ್ತೀವಿ ನಾವು.
1: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದರೆ ಅದು ವೈರಸ್ಸಿಂದ ಬರುವಂಥದ್ದು. ಆದರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆ ಥರ ಸಿಸ್ಟಮ್ ತಪ್ಪಾದಾಗ ಬರುವಂಥದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು. ಚಿಕ್ಕ ವಯಸ್ಸಿನ ಹೆಂಗಸರು ಅಂದರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕಾಯಿಲೆ.
0: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮಗೆ. ಯಾಕಂದರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ಥರ ಒಂದು ಹೊಸ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡುವಂಥ ಕಾಯಿಲೆ ಅಂತಂದರೆ ವಿಶೇಷವೇ ಅಂತ ಅನಿಸುತ್ತೆ ನಮಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವ ಸರ್ ಇದು?
1: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದರೆ ಒಬ್ರು ಗಂಡಸರಿಗೆ ಬರಬಹುದು.
0: ಓ ಹೋ ಹೋ ಹೋ, ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ. ಎಷ್ಟೋ ಸಲ ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವೆ ಅಂತ ನಾವು ಹೇಳ್ತೀವಿ ಸರ್. ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನು ಕಾರಣ ಮತ್ತು ಏನೇನು ಲಕ್ಷಣಗಳು ಸರ್?
1: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂಥ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನೂ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ನಿಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2, 3, 4 ವಾರದಾದರೂ ಜ್ವರ ನಿಲ್ಲಲ್ವೋ ಆವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನು ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಷಸ್ ಅಂತ ಹೇಳಿ ಕರಿತೀವಿ, ಅಂದರೆ ದಂದೆಗಳು. ರ್ಯಾಷಸ್ ಅಂದರೆ ಯಾವ ಥರದ್ದು? ಬಿಸಿಲಿಗೆ ಹೋದರೆ ಹೆಚ್ಚು, ಅಲ್ಟ್ರಾವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಷಸ್ ಬರುತ್ತೆ ಅಂದರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನು ಬಟರ್ಫ್ಲೈ ರ್ಯಾಷ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತು ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನು ಬಟರ್ಫ್ಲೈ ರ್ಯಾಷ್ ಅಂತ ಹೇಳಿ ಕರಿತೀವಿ. ಅದೇ ಥರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂಥ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದರೆ ಈ ಕಾಯಿಲೆ ದೇಹದ ಎಲ್ಲ ಭಾಗಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ.

0: ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ ಅಂತ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕ್ಬೇಕು. ಇದು ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತನೋ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್ ಇಲ್ಲ. ಆದರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವು ಹೇಳಿದ್ರಿ ನೋಡಿ ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗ್ಬೋದು. ಅದು ಹೇಗೆ ಸರ್ ಇದು ಆ್ಯಕ್ಚುಲಿ ಚಿಟ್ಟೆ ಥರ ಕಾಣಿಸೋದು, ತಂತಾನೇ ಹೋಗೋ ಸಾಧ್ಯತೆಯೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನು ಕರಿತೀವಿ. ಫೋಟೋ ಅಂದರೆ ಲೈಟು, ಲೈಟ್ಗೆ ಸೆನ್ಸಿಟಿವಿಟಿ. ಈಗ ತುಂಬ ಬೆಳ್ಳಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಷಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಆ್ಯಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲು ನೋವು ಅಂತ ಕೀಲು ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವ್ರಿಗೆ ಕೀಲು ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲು ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೈಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಒಬ್ಬ ಈ ರೀತಿ ಏನೋ ನೀವು ಹೇಳ್ತಾ ಇರೋಂತ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು. ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವ್ರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ಥರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಪ್ಪ, ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ.
0: ಸೊ ಹಾಗಾಗಿ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗೆ ಅಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ
0: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದ್ದೀರಲ್ಲ ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ, ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದರೆ ಏನು ಅಂತಲೂ ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದರೆ ಇದೇನು ಸಾಮಾನ್ಯ ಬಿಡುವಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು, ಅದು ಬಿಟ್ಟರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ನ ಅಧ್ಯಕ್ಷ ನಾನು.
1: ಓಕೆ.
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗ

0: ಹೋದ್ರೆ ಸಂತೋಷ.
1: ಸರ್ ಏನು ಗೊತ್ತಾ, ಈಗ ತಾವು ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ದರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಶಮನ ಮಾಡ್ತಿರ್ಬೋದು. ಆದರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ, ಆವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸು ಬೇಕಾಗತ್ತೆ. ಯಾಕಂದರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೇ ಇಷ್ಟೆಲ್ಲ ವೈದ್ಯರು.
0: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು, ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ, ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ.

0: ಹೇಳ್ತೀವಲ್ವಾ, ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ, ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ, ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ, ಮೈಸೂರಿಗೆ, ಹುಬ್ಳಿ, ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನು ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
1: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕಾಗತ್ತೆ, ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕಷ್ಟೇ.
0: ಕಣ್ಣು
1: ಲೂಪಸ್, ಇದು ಏನು ಸರ್ ವಿಶೇಷಣೆ, ವಿತ್ರ ಹೊಸ ಹೆಸರು ಅನ್ಸುತ್ತಲ್ಲ, ಏನದು?
0: ಸಿ, ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು, ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ, ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದರೆ ಕೆಲವರಿಗೆ ಡಯಟಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ಥರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನು ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬೋದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬೋದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದರೆ ಸ್ಟ್ರೋಕ್ ಆಗ್ಬೋದು, ಲಂಗ್ಸಲ್ಲಿ ಬಂದರೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು, ನರಗಳಿಗೆ ಬಂದರೆ ಕೈಕಾಲಲ್ಲಿ ಜೋಮುಗಳು ಬರ್ಬೋದು, ಕರುಳುಗಳಿಗೆ ಬಂದರೆ ಬ್ಲೀಡಿಂಗ್ ಆಗ್ಬೋದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
1: ಸರ್, ಹೇಗೆ ಗುರುತಿಸ್ತೀರಿ ಅದನ್ನು?
0: ಆದರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
1: ಓ,
0: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
1: ಆಯ್ತು
0: ವಿಷಯ ಇದೆ.
1: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
0: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
1: ಓಹೋ, ಹೇಳ್ತಿದ್ರೆ 15-30 ಅಂದ್ರಲ್ಲ.
0: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ BP ಹೆಚ್ಚಾಗ್ಬೋದು ಅಷ್ಟೇನೆ. ಎರಡನೇದು, ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ, ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರು, ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನು ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಇದನ್ನು ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನು ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟು ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚು.
1: ನೀವು ಬಯೋಪ್ಸಿ ಮಾಡೋದನ್ನು ಹೇಗೆ ನಿರ್ಧಾರ ಮಾಡ್ತೀರಿ?
0: ಸಿ, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಷಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಅನ್ನುವಂತ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ, ಒಂದು ಸಲ ಇದು ಇರಬಹುದು ಅನ್ನುವಂಥ ಒಂದು ಈ ಡೈರೆಕ್ಷನ್ ಸಿಕ್ಕಿದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ

0: ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವುದು ಅತ್ಯವಶ್ಯಕತೆನೋ ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದು ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ ಏನು ಪ್ರಾಬ್ಲಮ್ಮೇ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬೋದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ಲದೇನು ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದರೆ, ಒಂದು ಲೂಪಸ್ ಅನ್ನೋಂಥ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದರೆ ಜೀವನ ಪೂರ್ತಿ ಇರುವಂಥ ಕಾಯಿಲೆ.
1: ಓಕೆ.
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು,
0: ಹೇಳಿದ್ರೆ ಉತ್ತಮ.
1: ಹೌದು.
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ ಮಗು ಹುಟ್ಟಿದ ಮೇಲಾಗಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವ್ರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು ಏನೇನಿದೆ ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು. ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರ್ದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟಲ್ಲಿ ಅಟ್ಲೀಸ್ಟ್ ಒಂದೂವರೆ-2 ವರ್ಷ ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡಬೇಕು.
1: ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೇ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು.
1: ಗೊತ್ತಿರದೇನೆ ಏನಾರು ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತೂ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಆವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂಥ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟು ಹೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡೋಂಥ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂಥ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇದೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟಾಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂಥೇಳಿ ಹೇಳ್ತೀವಿ. ಅದನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು.
1: ಡಾಕ್ಟ್ರೇ, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋವಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನಿಸುತ್ತೆ ಕೆಲ ಸಲ. ಈಗ
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ, ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ಗೆ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಸಿ ದೂರ ಹೋಗ್ಬೇಕಾಗತ್ತ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
0: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದ್ದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದ್ದಾರೆ, ಬೆಳಗಾವಲ್ಲಿ ಇದ್ದಾರೆ, ಗುಲ್ಬರ್ಗದಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ. ನಾನು ಹೇಳದ ಹಾಗೆ
1: ದೊಡ್ಡ ದೊಡ್ಡ
0: ಶಹರಗಳಲ್ಲಿ ಇದ್ದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
1: ಈಗ ಈ ಹೆಣ್ಮಕ್ಕಳಿಗೆ ಎಂಥ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೇ ಇರ್ತವೆ, ಆಮೇಲೆ

0: ಈಗಿನ ಯುವತಿಯರಲ್ಲಿ ಕೆಲವು ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ. ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದರೆ ಮದುವೆ ಆದಾಗಲೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ ಮತ್ತು ವಯಸ್ಸು ನೋಡಿದರೆ ತಾವು ಹೇಳ್ದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂಥ ವಯಸ್ಸೇ ಇರುತ್ತದು.
1: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ.
0: ಹೌದೌದು.
1: ಒಬ್ಬ ಫಿಸಿಷಿಯನ್ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದೆಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದರೆ ನನ್ನ ಥರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನು ಎಷ್ಟಪ್ಪ ನೋಡಿದೆಯಾ ಅಂದರೆ ಜೀವನ ಪೂರ್ತಿ ಅದನ್ನೇ
0: ನೋಡ್ತಾ ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನುವಂಥ ಒಂದು ಕನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನೆಲ್ ಅಂತ ಹೇಳಿ ಮಾಡ್ತಾರೆ. ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಈ ಆಟೋ ಆ್ಯಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನು ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆ್ಯಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೇ ಇದ್ರೆ ಈ ತಪಾಸಣೆಗಳನ್ನು ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದರೆ ತಾವು ಹೇಳೋದು ಬಹಳ ಸೂಕ್ತ ಅನಿಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು. ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಬರೀ ಚೆಕಪ್ಪೇ ಆಗುತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದು ಮಾಲ್ ಅಲ್ಲಿ ವಿಂಡೋ ಶಾಪಿಂಗ್ ತರ ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ನ ಅಮೇರಿಕದಲ್ಲೋ ಲಂಡನ್ನಲ್ಲೋ ನೋಡಬೇಕು ಅಂದರೆ 3 ತಿಂಗಳು ಕಾಯಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೇ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ 3 ತಿಂಗಳಿಗೆ ಒಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ. ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ಥರ ಇದಕ್ಕೆ ಕೂಡ
0: ಲೂಪಸ್ಸನ್ನು ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಗೊತ್ತಾದಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಅನಿಸಿದರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳ್ದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು. ಇದು ಹೊಸದಾದಂಥದ್ದು ಮತ್ತು ಅಷ್ಟಾಗಿ ಕೇಳದೇ ಇರೋವಂಥ ಕಾಯಿಲೆ ಬಗ್ಗೆ ನೀವು ತುಂಬಾ ಸರಳವಾಗಿ ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರ್ಬೋದು ಮತ್ತು ರೋಗ ಕಡಿಮೆ ಇರೋದ್ನ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದರೆ ನಿಮ್ಮ ಭಾಗದಲ್ಲಿ ಇದ್ದಂಥ ಯಾವುದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತ ಏನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಲೂ ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರಗತಿ ಪಥ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
2: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
1: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
2: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ, 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
1: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
2: ಈ ಉಮಂಗ್ ಅಪ್ಲಿಕೇಶನ್ನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ, ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು, ಫೋನ್ ಸಂಖ್ಯೆ ಮತ್ತು ಉಮಂಗ್ ಆ್ಯಪನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PFಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ಕನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ, ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು, ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು, ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದ

0: ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿ ಆಗಿದೆ.
1: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸಿಕೊಳ್ಬೇಕು ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. iOS ಬಳಕೆದಾರರಿಗೆ ಆಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂಥ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
1: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗೆ ಹೊಂದಿಸಬೇಕು ಮತ್ತು ಇದರ ವೈಶಿಷ್ಟ್ಯತೆ ಏನು ಈ ಬಗ್ಗೆ ತಿಳಿಸಿ.
0: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. PIN ಅನ್ನು ಖಚಿತಪಡಿಸಲು ಇನ್ನೊಂದು ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆಯೇ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕನ್ನು ಕಳುಹಿಸಲಾಗುತ್ತದೆ. ಹಾಗೆಯೇ ಈ ಉಮಂಗ್ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಆ ಉಮಂಗ್ ಆ್ಯಪ್ನಲ್ಲಿ ಪಡೆಯಬಹುದು.
1: ಆಯಿತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326 ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟ್ರಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟ್ರೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ

0: ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು, ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು, ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್

0: ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು. ಸ್ವಲ್ಪ ಹೊತ್ತಿನಲ್ಲಿ ಕೇಳುವರಿ ಸ್ವರಮಾಧುರ್ಯ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದೀಗ ಸ್ವರಮಾಧುರ್ಯ ಕಾರ್ಯಕ್ರಮ. ಇಂದಿನ ಸ್ವರಮಾಧುರ್ಯದಲ್ಲಿ ಪುತ್ತೂರು ನರಸಿಂಹ ನಾಯಕ ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಇನ್ನೂ ದಯಬಾರದೆ ದಾಸನ ಮೇಲೆ.

0: ಇದುವರೆಗೆ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿದ ಕೀರ್ತನೆಗಳನ್ನು ಕೇಳಿದಿರಿ. ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು ಸ್ವಲ್ಪ ಹೊತ್ತಿನಲ್ಲಿ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಿಯ ಕೇಳುಗರೆ, ನಮಸ್ಕಾರ. ನೀವೆಂದಾದರೂ ಯೋಚಿಸಿದ್ದು ಇದೆಯಾ ಈ ಸಂಬಂಧ ಎನ್ನುವ ಬಂಧುರದ ಬಗ್ಗೆ? ಹೌದು, ಹೀಗೆ ಕೂತು ಯೋಚಿಸುವಾಗ ನನ್ನನ್ನು ಕಾಡಿದ, ನನ್ನೊಳಗೆ ಪ್ರಶ್ನೆಗಳನ್ನು ಬಿತ್ತಿದ, ಸೋಜಿಗವನ್ನು ಉಂಟು ಮಾಡಿದ ಸಂಗತಿ ಎಂದರೆ ಈ ಸಂಬಂಧ ಎನ್ನುವ ಬಂಧ. ಮನುಷ್ಯನ ಬದುಕಿನಲ್ಲಿ ಅತ್ಯಂತ ವ್ಯಾಪಕವಾಗಿಯೂ ಇತರ ಪ್ರಾಣಿಗಳ ಮಟ್ಟಿಗೆ ಒಂದು ಪರಿಮಿತಿಯಲ್ಲಿಯೂ ಕಂಡುಬರುವ ಈ ಸಂಬಂಧಗಳು ಎಷ್ಟೊಂದು ಅಚ್ಚರಿಯದ್ದು ಅಲ್ವೇ? ಒಂದು ಸಲ ಯೋಚಿಸಿ ನೋಡಿ, ನಮ್ಮ ಹುಟ್ಟಿನಿಂದ ಅಥವಾ ಅದಕ್ಕೂ ಮುಂಚೆ ತೆರೆದುಕೊಳ್ಳುವ ಈ ಸಂಬಂಧವೆಂಬ ವೃಕ್ಷ ಬೆಳೆ ಬೆಳೆದು ಕೊಂಬೆ ರೆಂಬೆಗಳನ್ನು ಚಾಚಿ ಚಿಗುರು ಹೂ ಹಣ್ಣುಗಳಿಂದ ಸೊಗಗೊಂಡು ನಮ್ಮ ಸಾವಿಂದಾಚೆಯೂ ವಿಸ್ತರಿಸಲ್ಪಡುತ್ತದೆ. ಈ ನಡುವೆ ಒಣಗಿದ ಎಲೆಗಳ ಹಾಗೆ ಕೆಲವು ಸಂಬಂಧಗಳು ಸ್ವಲ್ಪದರಲ್ಲೇ ಉದುರಿ ಹೋಗಲೂಬಹುದು. ಏನೇ ಆದರೂ DVG ಅವರು ತಿಳಿಸಿರುವ ಹಾಗೆ ಸಂಬಂಧಗಳು ಬದುಕನ್ನು ಸುಂದರಗೊಳಿಸ್ತವೆ, ಬದುಕಿಗೆ ಧೈರ್ಯ ತುಂಬುತ್ತವೆ. ಪ್ರೀತಿ ಪ್ರೇಮ ಮಾನವೀಯ ಗುಣಗಳಿಂದ ಹಿತವಾದ ಬಂಧಗಳನ್ನು ಬೆಳೆಸುತ್ತಾ ಹೋಗಬೇಕು ಎನ್ನುತ್ತಾರೆ DVG. ಸರಿ, ಇಂದಿನ ಈ ಸಂಯೋಜಿತ ಚಿತ್ರಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ.

ಕೇಳಿದರೆ ನಿಮಗೆಲ್ಲ ನಾನು ಸಾವಿತ್ರಿ ಕೋರುವ ಪ್ರೀತಿಯ ಸ್ವಾಗತ. ನಿಮಗೊಂದು ಪ್ರಶ್ನೆ, ನಿಮಗೆ ಅತ್ಯಂತ ಆಪ್ತವಾದ ಹತ್ತಿರದ ಸಂಬಂಧಿ ಯಾರು? ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ? ಈ ಪ್ರಶ್ನೆಗೆ ಎಲ್ಲರ ಉತ್ತರವು ಬಹುಶಃ ಅಮ್ಮ. ಹೌದು, ಅಮ್ಮನಿಗಿಂತ ದೊಡ್ಡ ಬಂಧುವಿಲ್ಲ. ಮನುಷ್ಯರಿಗೂ ಪಶು ಪಕ್ಷಿ ಸೇರಿದಂತೆ ಜೀವ ಸಂಕುಲಕ್ಕೆ ಅಮ್ಮ ಬೇಕು. ಮಕ್ಕಳಿಗೆ ಜೀವ ಕೊಟ್ಟು ಬಳಿಕ ತನ್ನ ಇಡೀ ಜೀವವನ್ನೇ ಮಕ್ಕಳ ಮೇಲಿಟ್ಟು ತನ್ನ ಜೀವ ಹೋಗುವವರೆಗೂ ಕಣ್ಣ ರೆಪ್ಪೆಯಾಗಿ ಸರ್ವ ವಿಧದಲ್ಲಿ ಮಕ್ಕಳನ್ನು ಪೊರೆಯುವ ತಾಯಿಗೆ

ಪರ್ಯಾಯ ಪದವಿಲ್ಲ, ಹೋಲಿಕೆಯೂ ಇಲ್ಲ. ಆಕೆ ನಿಜಕ್ಕೂ ಧರೆಗಿಳಿದ ದೇವತೆ. ಆಕೆಯನ್ನು ಸದಾ ಪ್ರೀತಿ ಕಾಳಜಿಗಳಿಂದ ಬೆಚ್ಚಗಿಡುವ ಕರ್ತವ್ಯ ಮಕ್ಕಳದ್ದು. ಅಂಥ ಅಮ್ಮನ ಸೀರೆ ಸರಗಂಚನ್ನು ಒಂದು ಬಾರಿ ಪ್ರೀತಿಯಿಂದ ಕಣ್ಣಿಗೊತ್ತಿಕೊಂಡು ಕೇಳಿ ಈ ಮಧುರವಾದ ಗೀತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಲೀಸಾ ಚಿತ್ರದ್ದು. ತಪಸ್ವಿ ಅವರ ರಚನೆಗೆ ಸುರೇಂದ್ರನಾಥ್ ಅವರ ಸಂಗೀತವಿದೆ.

ಅಮ್ಮ ಸರ್ವಸಹೆ, ಭೂಮಿ ತಾಯಿ. ಆದರೆ ಅಪ್ಪ, ಅಪ್ಪ ಆಕಾಶ, ಬಾನೆತ್ರದ ಪರ್ವತ, ಇಳೆಯನ್ನು ಹುಲುಸಾಗಿಡುವ ಮಳೆ ನೀರು, ಮಕ್ಕಳೆಲ್ಲರ ಬದುಕು ಭಾವನೆಗಳನ್ನು ಬೆಚ್ಚಗಿಡುವ ಕರ್ತವ್ಯ ಪಥಿಕ, ಕರ್ಮಯೋಗಿ, ಬೆಳಕನ್ನು ಕತ್ತಲೆಯನ್ನು ಕಣ್ಮುಚ್ಚಿ ಒಳನುಂಗಿ ತನ್ನೊಳಗೆ ಆಸೆ ಕನಸುಗಳ ಮೌನ ಗೋಪುರ ಕಟ್ಟಿಕೊಳ್ಳುವವನು. ಅಪ್ಪನೆಂದರೆ ಬದುಕು, ಆಸರೆ, ನಮ್ಮ ಬಣ್ಣದ ಕನಸುಗಳಿಗೆ ಹೊನ್ನಿನ ರೆಕ್ಕೆ ಕಟ್ಟುವವನು. ಇಂಥ ಅಪ್ಪನ ಬೆವರ ಹಣೆಗೊಂದು ಸಿಹಿ ಮುತ್ತನಿಟ್ಟು ಹಾಗೆ ಕಣ್ಮುಚ್ಚಿ ಕುಳಿತು ಕೇಳೋಣ ಈ ಗೀತೆ. ಚೌಕ ಚಿತ್ರಕ್ಕಾಗಿ ಹಾಡಿದ್ದಾರೆ ಅನುರಾಧ ಭಟ್.

ನೀವೀಗ ಕೇಳಿದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ಅರ್ಜುನ್ ಜನ್ಯ ಅವರದಿತ್ತು. ಕೇಳಿದರೆ ಅಪ್ಪನನ್ನು ಹೋಲುವವರು ಇಲ್ಲವೇ ಇಲ್ಲ ಖಂಡಿತವಾಗಿಯೂ. ಅದೇ ಅಪ್ಪನಿಗೆ ತನ್ನ ಮಗಳು ಹೆಗಲಾಗಿ, ಇರುಳಾಗಿ, ಮಡಿಲಾಗಿ, ಹೆಗಲಾಗಿ,

ಬೆಳೆವ ಬಗೆ ಇನ್ನಷ್ಟು ಆಪ್ಯಾಯಮಾನ. ಪರಿಮಿತಿಯನ್ನೆಲ್ಲ ಮೀರಿ ತನ್ನ ಮಕ್ಕಳನ್ನು ಪ್ರೀತಿಸುವ ಮಕ್ಕಳೇ ಸರ್ವಸ್ವವೆನ್ನುವ ಬಂಧವಿದು. ಅದರಲ್ಲೂ ಅಪ್ಪ ಮತ್ತು ಮಗಳ ಸಂಬಂಧವೆಂದರೆ ಮಾತಿಗೆ ನಿಲುಕದ ಪ್ರೀತಿಗಾಥೆ, ವರ್ಣನೆಯನ್ನು ಮೀರಿದ ಭಾವಬಂಧ. ನೀವು ಅನುಭವಿಸಿರಬಹುದಾದ ಈ ವಾತ್ಸಲ್ಯದ ಹನಿಗಳು ಹಾಡಾಗಿ ಮೂಡಿಬಂದಿವೆ ಪುಷ್ಪಕ ವಿಮಾನ ಚಿತ್ರದಲ್ಲಿ. ಮಗಳು ಬಿಳ್ಮುಗಿಲು ನನ್ನ ಈ ಮಗಳು, ಹರಿಹರನ್ ಹಾಡಿರುವ ಈ ಗೀತೆ ಕೆ ಕಲ್ಯಾಣ್ ಅವರ ರಚನೆ, ಸಂಗೀತ ನಿರ್ದೇಶನ ಚರಣ್ ರಾಜ್ ಎಂಆರ್.

ಕೇಳುಗರೆ, ದಾಂಪತ್ಯವೆಂದರೆ ಅದು ಪ್ರೇಮ, ಪ್ರೀತಿ, ಅನುರಾಗ, ಅನುಕಂಪ, ಮಿಡಿತ, ಸೆಳೆತ, ವಿಶ್ವಾಸ, ಭರವಸೆಗಳು ಎಲ್ಲವೂ ಸೇರಿ ನಡೆಯಬೇಕಾದ ಒಂದು ಸುಂದರ ಪಯಣ. ರಥವೊಂದರ ಎರಡು ಗಾಲಿಗಳಂತೆ ಗಂಡ ಹೆಂಡತಿ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ದಾಂಪತ್ಯ ಗೀತೆ ಕೆಲವೊಮ್ಮೆ ಲಯ ತಪ್ಪುವುದಿದೆ, ಹಾಡೇ ನಿಂತು ಹೋಗುವುದಿದೆ ಎನ್ನುವುದು ಬೇರೆ ಮಾತು. ಹಾಗಿದ್ರೆ ಇದೀಗ ಪತಿಪತ್ನಿಯರ ನಡುವಿನ ಪ್ರೀತಿ ಎಂಬ ಭಾವವೀಣೆಯನ್ನು ಮೀಟಿ ಮೂಡಿ ಬಂದ ದಿವ್ಯ ಗಾನವೊಂದಕ್ಕೆ ಕಿವಿಯಾಗೋಣ ಬನ್ನಿ. ಅಮೃತವರ್ಷಿಣಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ರಚನೆಗೆ ದೇವ ಅವರ ಸಂಗೀತವಿದೆ.

ಸಂಬಂಧವೆಂಬ ನಲ್ಮೆಗೆ ದಿವ್ಯವನ್ನು ಹಿಡಿಯುವವರು ಎಂದರೆ ನಿಸ್ಸಂಶಯವಾಗಿ ಅದು ಗೆಳೆಯ ಗೆಳತಿಯರು. ಬಾಲ್ಯದಿಂದಲೇ ಈ ಸ್ನೇಹದ ಸರಪಳಿ ಬೆಳೆಯುತ್ತಾ ಹೋಗುತ್ತದೆ. ಒಂದಷ್ಟು ಉಳಿದು ಮತ್ತೊಂದಷ್ಟು ಅಳಿದರೂ ಜೀವಕ್ಕೆ ಜೀವ ಕೊಡುವ ಗೆಳೆಯ ಗೆಳತಿಯರು ದೊರೆಯುವುದೆಂದರೆ ಬದುಕಿನ ಸೌಭಾಗ್ಯವೇ ಸರಿ. ಸ್ನೇಹದಲ್ಲಿ ವಿಶ್ವಾಸವೇ ಮುಖ್ಯ, ಪರಸ್ಪರ ಆತ್ಮೋನ್ನತಿ ಮಾಡಿಕೊಳ್ಳುವ ಔದಾರ್ಯ ಮುಖ್ಯ. ಗೆಳೆಯರಿಲ್ಲದ ಬದುಕು ನೀರಸ.

ಒಡಹುಟ್ಟಿದವರ ಕರುಳ ಸಂಬಂಧ ಬದುಕಿನಲ್ಲಿ ಅತ್ಯಂತ ಅಪೂರ್ವವಾದುದು. ಸೋದರ ಸೋದರಿಯರು ಎಂದರೆ ಒಬ್ಬರಿಗೊಬ್ಬರು ಸುಖ ದುಃಖಗಳನ್ನು ಹಂಚಿಕೊಂಡು ಪರಸ್ಪರ ನೆರವಾಗಿ ಬದುಕಿನ ರಥಕ್ಕೆ ಶಕ್ತಿ ತುಂಬಬಲ್ಲ ಅಮೃತ ಬಿಂದುಗಳಾಗಬೇಕು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ನಡುವಿನ ಬಂಧುತ್ವದ ರಾಮಾಯಣದ ಕಥೆಯನ್ನು ಕಣ್ಣರಿಯದಿರ್ದೊಡೆಯಂ ಕರುಳರಿಯದೆ ಎಂಬ ಕರ್ಣನ ಕುರಿತ ಅರ್ಜುನನ ಆರ್ದ್ರ ನುಡಿಗಳು ಪಲ್ಲವಿಸಿದ ಮಹಾಭಾರತವನ್ನು ಆದರ್ಶವೆಂದು ಒಪ್ಪಿಕೊಂಡವರು ನಾವು.

ಇನ್ನು ನಲ್ಲ ನಲ್ಲೆಯರ ಸಂಬಂಧಗಳಂತೂ ಅತ್ಯಂತ ರೋಚಕ. ಸಾವಿರಾರು ಲಕ್ಷಾಂತರ ಪ್ರೇಮ ಕಾವ್ಯ ಕಥೆಗಳಿಗೆ, ಸಿನಿಮಾ ಹಾಡುಗಳಿಗೆ ನಾವು ಕಿವಿಯಾಗಿದ್ದೇವೆ. ಯುಗ ಯುಗಗಳೇ ಸಾಗಿದರೂ ತಮ್ಮ ಪ್ರೇಮ ಶಾಶ್ವತ ಎಂದು ನಿರ್ಧರಿಸಿಕೊಳ್ಳುವಷ್ಟು ಗಾಢವು ಜೀವನ ಸಂಜೀವನ, ನನ್ನ ಜೀವಕ್ಕೆ ನೀನೇ, ನೋವೆಲ್ಲ ನನಗಿರಲಿ, ನಗೆ ಮಾತ್ರ ನಿನಗಿರಲಿ ಎನ್ನುವಷ್ಟು ತೀವ್ರವೂ ಆಗುತ್ತದೆ ಈ ಪ್ರೇಮಾನುರಾಗ. ಯುಗ ಯುಗಗಳೇ ಸಾಗಲಿ ಕೇಳೋಣ ಗೀತೆ ಚಿತ್ರ ಧ್ವನಿಯಲ್ಲಿ. ಹೃದಯ ಗೀತೆ ಚಿತ್ರದು, ಎಂ ಎನ್ ವ್ಯಾಸರಾವ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಆತ್ಮೀಯರೇ, ಸಂಬಂಧಗಳ ಸರಪಳಿ ತುಂಬ ದೀರ್ಘವಾಗಿದೆ. ಆದರೆ ಅದನ್ನೆಲ್ಲ ಹಂಚಿಕೊಳ್ಳಲಾರದಂತಹ ಸಮಯದ ಪರಿಮಿತಿ ಇಲ್ಲಿದೆ. ಬದುಕಿನಲ್ಲಿ ಒದಗಿ ಬರುವ ಸಂಬಂಧಗಳು ಪರಸ್ಪರರ ಬಾಳು ಬೆಳಗಲು ನೆರವಾಗಲಿ. ನಮ್ಮ ಬದುಕನ್ನು ಕಟ್ಟಿಕೊಟ್ಟ ಗುರು ಹಿರಿಯರ ಸಂಬಂಧ ಆಪ್ಯಾಯಮಾನ, ಇದನ್ನು ಮರೆಯದೆ ಸದಾ ಹಸಿರಾಗಿಟ್ಟುಕೊಳ್ಳೋಣ. ದೇವರೆಂಬ ಸಂಬಂಧಕ್ಕೆ ಸದಾ ಶರಣಾಗೋಣ. ಪ್ರಕೃತಿ, ಪರಿಸರ, ಗಿಡ, ಮರ, ಪಶು, ಪಕ್ಷಿ, ಈ ಭೂಮಿ, ಆಕಾಶ ಎಲ್ಲವೂ ನನಗೆ ಸಂಬಂಧಿಸಿದ್ದು ಎನ್ನುವ ಭಾವನೆಯಿಂದ ಅವುಗಳನ್ನು ಪ್ರೀತಿಸಿ ರಕ್ಷಿಸೋಣ. ಒಂದು ಸಂಬಂಧಗಳಿಗೆ ವಿಪರೀತ ಅಂಟಿಕೊಳ್ಳದೆ ಒಂದು ಅಂತರ ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ಬಲ್ಲವರು. ಈ ಬಗ್ಗೆಯೂ ಗಮನ ಕೊಟ್ಟು ನಿಸ್ವಾರ್ಥದಿಂದ ಕೂಡಿದ ಶುದ್ಧವಾದ ನೈಜ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾ ಕೃತಕವೂ ದುರ್ಬಲವಾದ ಸಂಬಂಧಗಳಿಂದ ದೂರ ಇರುತ್ತಾ ಸಾಗೋಣ. ನಮ್ಮ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ಔದ್ಯೋಗಿಕ ಹೀಗೆ ಎಲ್ಲ ನೆಲೆಗಳಲ್ಲೂ ಸುಮಧುರ ಸಂಬಂಧಗಳೇ ಏರ್ಪಡಲಿ. ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ, ಅಕ್ಕ, ಅಣ್ಣ, ತಂಗಿ, ತಮ್ಮ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ, ನಾದಿನಿ, ಭಾವ, ಮೈದುನ ಮುಂತಾದ ಸಂಬಂಧ ವಾಚಕಗಳು ಮಧುರ ಕಾವ್ಯಗಳಾಗಿ ಬದುಕೊಂದು ಭಾವಗೀತೆಯಾಗಲಿ. ಇನ್ನೊಮ್ಮೆ ಸಿಗೋಣ. ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳಿ ಗೀತೆ. ಆಜಾನ್ ಆಚಲೆ ಚಿತ್ರದ್ದು, ಹಾಡಿದ್ದಾರೆ ರಾಹತ್ ಫತೇ ಅಲಿ ಖಾನ್, ರಚನೆ ಜೈದೀಪ್ ಸಹನಿ, ಸಂಗೀತ ಸಲೀಂ ಸುಲೈಮಾನ್.

0: ಕುಮಾರಸ್ಥಾನ ಹಾಗೂ ಸಾಧನ ಸರಗಮ್ ಹಾಡಿದ ದಾಮಿನಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಈ ಸಂಚಿಕೆ ಮುಗಿಯಿತು. 2:40 ಮತ್ತೆ ಕನ್ನಡ ಚಿತ್ರಗೀತೆಗಳಿವೆ. ಆಕಾಶವಾಣಿ ಮಂಗಳೂರು, ಸಮಯ 2:30. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ

0: ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
2: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದಿದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತ ಮಹಿಳೆಯರು ಜನರು 100 ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
1: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
3: ಆಕಾಶವಾಣಿ ಮಂಗಳೂರು, ಸಮಯ 2:40:25. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಶಂಭು ದ ಫೈರ್ ಚಿತ್ರದ ಗೀತೆ, ರಚನೆ ಆನಂದ್, ಸಂಗೀತ ರಮೇಶ್ ಕೃಷ್ಣನ್.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 3 ಗಂಟೆ.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಪ್ರಿಯ ಕೇಳುಗರೆ, ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.

ಕರೆ ಮಾಡಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಕಾನೂನು ಸಲಹೆ, ಸಂಚಿಕೆ 33. ಇಂದಿನ ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಸಂಪನ್ಮೂಲ ವ್ಯಕ್ತಿ ಸೌಜನ್ಯ ಜೈನ್, ವಕೀಲರು ಮೂಡಬಿದಿರೆ, ಸಂದರ್ಶಕರು ಪ್ರತೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ, ದಿನೇಶ್ ಎಂ ಹಳೆನೀರಂಕಿ ಅವರಿಂದ ಭಾಷಣ, ದೇಶೀಯ ಭಾಷೆಗಳ ಭವಿಷ್ಯ. ಆ ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ. ಮಂಗಳೂರಿನ ಜೆಸಿಂತಾ ಡಿ ಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಪ್ರಾಯೋಜಿತ ಕಾರ್ಯಕ್ರಮ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್. ವಿಷಯ ಸಂಧಿವಾತ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಕಾಮತ್. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. 8:30 ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಹಾಗೂ SOB ಸೆಲೆಕ್ಷನ್ ಕಮಿಟಿಯ ಸದಸ್ಯರಾಗಿರುವ ನಾಗಳ್ಳಿ ಅನಿಲ್ ಕುಮಾರ್ ಅವರ ಜೊತೆ ಮಾತುಕತೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿ ರಂಜನಿ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ. ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
3: ಆದಿ ಮಧ್ಯ ಅಂತ್ಯರಹಿತಳು, ನಿರ್ಗುಣಳು, ನಿರಾಕಾರಳು ಆದಂತಹ ಆದಿಮಾಯೆಯಿಂದ ಆದಿ ಮಧ್ಯ ಅಂತ್ಯಗಳಿಗೆ ಉದ್ಘಾಟನೆಯೋ ಎಂಬಂತೆ 3 ಮೂರ್ತಿಗಳ ಸೃಷ್ಟಿಯಾಯಿತಂತೆ. ತಮ್ಮಲ್ಲಿ ಯಾರು ಶ್ರೇಷ್ಠ ಎನ್ನುವ ಜಿಜ್ಞಾಸೆಗೆ ಒಳಗಾಗಿದ್ದ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಆಕಾಶವಾಣಿ ಮಂಗಳೂರು, ಸಮಯ 3:15. ಕೇಳುಗರೆ, ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಂಜೆ 5:00 ಮತ್ತೆ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು ಕಾವ್ಯ ಜಿ ಕೆ ಪೆರ್ಲಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾನೂನು ಸಲಹೆ ಕೇಳುವಿರಿ.
1: ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
6: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ತಡೆ ಕಾಯಿದೆ, ಸೈಬರ್ ಕ್ರೈಂ ಪ್ರಿವೆನ್ಷನ್ ಆಕ್ಟ್, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಮೂಡಬಿದಿರೆಯ ವಕೀಲರಾದ ಸೌಜನ್ಯ ಜೈನ್ ಇವರು. ಇವರನ್ನು ಸಂದರ್ಶಿಸುತ್ತಾರೆ ಪ್ರದೀಪ್ ಡಿಎಂ ಹಾವಂಜೆ.

0: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ತಡೆ ಕಾಯ್ದೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಸೌಜನ್ಯ ಜೈನ್, ವಕೀಲರು ಮೂಡಬಿದ್ರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಸ್ವಾಗತ ಸರ್.
0: ಮೇಡಮ್, ಮೊದಲನೇದಾಗಿ ಸೈಬರ್ ಅಪರಾಧ ತಡೆ ಕಾಯ್ದೆ ಎಂದ್ರೇನು ಅಂತೇಳಿ?
1: ಸರ್, ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ಮನುಷ್ಯ ಅನ್ನುವಂಥವನು ತುಂಬಾ ಬುದ್ಧಿಜೀವಿ ಹಾಗೂ ಶ್ರಮಜೀವಿಯೂ ಹೌದು. ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಎಲ್ಲಿ ಯಾವ ರೀತಿಯಲ್ಲಿ ಹೇಗೆ ಬಳಸಬೇಕು ಅನ್ನುವಂಥದ್ದನ್ನು ನೋಡಿದರೆ ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಳಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ಈಗಿನ ತಂತ್ರಜ್ಞಾನವನ್ನು ತನ್ನ ವೈಯಕ್ತಿಕ ಆಸೆ ಮತ್ತು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಈ ಸೈಬರ್ ಅಪರಾಧ ಮತ್ತು ಆನ್ಲೈನ್ ಫ್ರಾಡ್ ಅನ್ನುವಂಥದ್ದನ್ನು ಐ

0: ಆಕ್ಟ್ 2000 ಇದರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗ್ತದೆ. ಸೈಬರ್ ಕ್ರೈಮ್ ಮತ್ತು ಸೈಬರ್ ಅಪರಾಧ ಅಂದ್ರೆ ಅಂತ ಹೇಳಿದ್ರೆ, ನಾವು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಉಪಯೋಗಿಸಿಕೊಂಡು, ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿಕೊಂಡು ಒಬ್ಬರ ಹಣವನ್ನು ದೋಚುವಂಥದ್ದು, ಅವರಿಗೆ ಮೋಸ ಮಾಡುವಂಥದ್ದು, ಇವೆಲ್ಲವನ್ನು ಅನಗತ್ಯ ಕೃತ್ಯಗಳನ್ನು ಮಾಡುವುದಕ್ಕೆ ನಾವು ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಹಾಗೆ ಆನ್ಲೈನ್ ಫ್ರಾಡ್ ಅಂತ ಹೇಳಿದ್ರೆ ಒಬ್ಬರಿಂದ OTP ತಗೊಂಡು ಅವರ ಖಾತೆಯಿಂದ ನಮ್ಮ ಖಾತೆಗೆ ಹಣವನ್ನು ಪಡೆಯುವಂಥದ್ದು, ಮತ್ತು ಅವರ ಖಾತೆಯನ್ನು ನಾಶಪಡಿಸುವಂಥದ್ದು, ಅವರ ಖಾತೆಯಲ್ಲಿರುವ ವೈಯಕ್ತಿಕ ಡಾಟಾಗಳನ್ನು ನಾವು ಪಡೆಯುವಂಥದ್ದು, ಇದನ್ನೆಲ್ಲ ಆನ್ಲೈನ್ ಫ್ರಾಡ್ ಅಂತ ಹೇಳ್ತೇವೆ.
1: ಮೇಡಮ್, ಈಗ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಸ್ವರೂಪಗಳು ಅಂತೇಳಿ, ಅಂದರೆ ಹೇಗೆಲ್ಲ ಈ ಒಂದು ಪ್ರಕರಣಗಳು ಅಂದರೆ ರೂಪಗಳನ್ನು ಪಡೀತದೆ ಅಂತೇಳಿ.
0: ನಾವು ಮೊದಲನೇದಾಗಿ ಈಗ ತುಂಬ ಯೂಶ್ವಲಿ ನೋಡ್ತಿರುವಂಥದ್ದು OTP, ಎಲ್ಲೆಂದರಲ್ಲಿ ಒನ್ ಟೈಮ್ ಪಾಸ್ವರ್ಡ್. ಈಗ ಯಾವ ಒಂದು ನಮಗೆ ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಹೇಳಿದರೆ ಬ್ಯಾಂಕಲ್ಲಿ ಆಗ್ಬೋದು, ಈಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೂಡ ಆಗುವಂಥದ್ದು ಈಗ ಆನ್ಲೈನಲ್ಲಿ, ಅಂದರೆ OTP ಕೇಳುವಂಥದ್ದು. ಈಗ OTP ಕೊಡಲಿಕ್ಕೆ ಕೂಡ ಹೆದರ್ತಿದ್ದಾರೆ, ಇದೊಂದು ದೊಡ್ಡ ಒಂದು ಜಾಲ ಅಂತ ಹೇಳ್ಬೋದು OTP ಕೇಳುವಂಥದ್ದು. ಇನ್ನೊಂದು ಹೇಳಿದರೆ ಕ್ಯಾಶ್ ಇಟ್ಕೊಳ್ಳೋದು ತುಂಬ ಕಡಿಮೆ ಕೈಯಲ್ಲಿ, ಈಗ ಎಲ್ಲಿ ನೋಡಿದ್ರು ಆನ್ಲೈನ್ ಪೇಮೆಂಟ್ಗಳು. ಸೊ ನಾವು ಸ್ಕ್ಯಾನ್ ಮಾಡುವಂಥ ವಿಷಯದಲ್ಲಿ ಸ್ಕ್ಯಾನ್ ಮಾಡುವಂಥದ್ದು, ಅಂದರೆ ಫೇಕ್ ಸ್ಕ್ಯಾನರ್ ಯೂಸ್ ಮಾಡ್ತಾರೆ. ಇನ್ನು ಹೇಳಿದರೆ ಈಗ ಆನ್ಲೈನ್ ಆರ್ಡರ್ ಮಾಡೋದಿನಾದ್ರೂ ಕೂಡ ಡೆಲಿವರಿ ಬರ್ತದೆ, ಈಗ ಇದಕ್ಕೆ ನಾವು ಬ್ರಷಿಂಗ್ ಸ್ಕ್ಯಾಮ್ ಅಂತ ಹೇಳ್ತೇವೆ. ಇದು ಏನಂತ ಹೇಳಿದ್ರೆ, ಅಂದರೆ ಈಗ ಫೇಕ್ ಹ್ಯಾಕರ್ಸ್ ಇರ್ತಾರಲ್ಲ, ಅವರ ರಿವ್ಯೂಸ್ ಅಂದರೆ ಪಾಸಿಟಿವ್ ರಿವ್ಯೂಸ್ ಹೆಚ್ಚಾಗಲಿಕ್ಕೆ ಇದನ್ನು ಬಳಸ್ತಾರೆ. ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ ಮಾಡ್ತಾರೆ. ಮತ್ತೊಂದು ಸೈಬರ್ ಬುಲ್ಲಿಂಗ್ ಅಂತ ಹೇಳಿದ್ರೆ ಕಿರುಕುಳ ಕೊಡುವಂಥದ್ದು, ಅವರ ಚಿತ್ರಣವನ್ನು ಎಡಿಟ್ ಮಾಡಿ AI ಮೂಲಕ ಎಡಿಟ್ ಮಾಡಿ ಹಣ ಬ್ಲ್ಯಾಕ್ಮೇಲ್ ಮಾಡುವಂಥದ್ದು. ಇನ್ನು ಫೇಕ್ ಜಾಬ್ ಮತ್ತು ಲೋನ್ ಸ್ಕ್ಯಾಮ್ ಅಂತ ಹೇಳಿದ್ರೆ, ಈಗ ಉದ್ಯೋಗದ ಅವಶ್ಯಕತೆ ಎಲ್ರಿಗೂ ಇರುತ್ತೆ, ಅಂಥದ್ರಲ್ಲಿ ಈಗ ಫೇಕ್ ಜಾಬ್ಗಳು ಬಂದ ತಕ್ಷಣ ಎಲ್ಲರೂ ಇದು ನನಗೆ ಸುಲಭವಾಗಿ ಸಿಗುವಂತ ಒಂದು ಇದು ಅಂತ ಹೇಳಿ ಬೇಗ ಅದನ್ನು ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ತಮ್ಮ ಹಣವನ್ನು ಇರುವಂತ ಹಣವನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತದೆ.
1: ಈ ನಡುವೆ ಒಂದು ಮುಖ್ಯವಾಗಿ ಡಿಜಿಟಲ್ ಅರೆಸ್ಟ್ ಎನ್ನುವಂತ ಒಂದು ಪದಗಳು ಬರ್ತದೆ. ಮೇಡಮ್, ಏನಿದು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ?
0: ನಿಜವಾಗಿ ನಾವು ಹೇಳುವುದಾದ್ರೆ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನುವಂತ ಒಂದು ಪದವೇ ಇಲ್ಲ. ನಿಜವಾಗಿ ನೋಡುವುದಾದ್ರೆ ಇದೊಂದು ಈಗ ಹ್ಯಾಕರ್ಸ್ಗಳು ಮಾಡುವಂತ ಒಂದು ದೊಡ್ಡ ಜಾಲ ಅಂತ ಹೇಳ್ಬೋದು ಸೈಬರ್ ಕ್ರೈಮ್ನಲ್ಲಿ. ಎಂತ ಹೇಳಿದ್ರೆ, ಅವರು ವೇಷಧಾರಿಯಾಗಿ ಅಂದ್ರೆ ಪೊಲೀಸ್ ಡ್ರೆಸ್ ಅನ್ನು ಹಾಕಿ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೇವೆ, ಈಗ ನೀವು ವಿಡಿಯೋ ಕಾಲ್ ಮಾಡಿ ನೀವು ಎಲ್ಲಿಗೂ ಹೋಗಬಾರ್ದು, ನೀವು ಹಾಗೇ ಇರಬೇಕು, ವಿಡಿಯೋದ ಎದುರು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಅವಾಗ ಎಂತ ಮಾಡ್ತಾರೆ, ಸರ್ವೇ ಸಾಮಾನ್ಯರು ಹೆದರ್ತಾರೆ, ಅವು ನನ್ನಂದೆ ಏನೋ ತಪ್ಪಾಗಿದೆ, ನೀವು ಡ್ರಗ್ಸ್ ಅಥವಾ ಏನೋ ಒಂದು ಇದರಲ್ಲಿ ನೀವು ಅದರಲ್ಲಿ ಒಳಗಾಗಿದ್ದೀರಿ, ಸೊ ನಿಮ್ಮನ್ನು ಮಾಡಲಿಕ್ಕೆ ಅಂತ. ಇಂಥ ಆದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಅದನ್ನು ಕಟ್ ಮಾಡಬೇಕು, ಕಾಲನ್ನು ಇಮಿಡಿಯೇಟಾಗಿ ಕಟ್ ಮಾಡಬೇಕು. ಇನ್ನು ನಮ್ಮ ಸ್ಥಳೀಯ ಪೊಲೀಸರಿಗೆ ಇದನ್ನು ತಿಳಿಸಬೇಕು.
1: ಈಗ ಮೇಡಮ್, ಲಿಂಕ್ಗಳನ್ನು ಕಳಿಸುವಂಥದ್ದಿದೆ. ಸೊ ಅಂದರೆ ಬರ್ತ್ಡೇ ವಿಶಸ್ಗಳಿರ್ಬೋದು ಅಥವಾ ಇನ್ಯಾವುದೋ ವಿಶಸ್ಗಳನ್ನು ಮಾಡಿದಾಗ ಲಿಂಕ್ಗಳನ್ನು ಕಳಿಸುವಂಥದ್ದು, ಆ ಲಿಂಕ್ಗಳನ್ನು ಒತ್ತಿದಾಗ ಅಂದರೆ ಒಂದಿಷ್ಟು ಹಿರಿಯರಿಗೆ ಅಂದರೆ ಈ ಬಗ್ಗೆ ಮಾಹಿತಿಗಳು ಗೊತ್ತಿಲ್ಲ, ಏನೋ ಲಿಂಕ್ಗಳು ಬಂತಂತೇಳಿ ಕ್ಲಿಕ್ ಮಾಡ್ತಾರೆ. ನಿಜವಾಗಿ ಕೂಡ ಲಿಂಕ್ಗಳನ್ನು ಏನು ಕ್ಲಿಕ್ ಮಾಡಿ ಕೂಡಲೇ ಹಣ ಕಳೆದುಕೊಳ್ಳುವಂಥದ್ದು ಸಾಧ್ಯ ಇದೆಯಾ?
0: ಸಾಧ್ಯ, ನಿಜವಾಗ್ಲೂ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ ಪ್ರತಿಷ್ಠಿತ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಇಂತಹ ಲಿಂಕ್ಗಳನ್ನು ಕಳಿಸುವುದಿಲ್ಲ. ಈಗ KYC ಅಪ್ಡೇಟ್ ಈಸ್ ಕಂಪಲ್ಸರಿ, ಹಾಗಾಗಿ ಅವರು ನಮಗೆ ಕರೆ ಮಾಡಿ ಹೇಳ್ತಾರೆ ಅಥವಾ ನಾವು ಬ್ಯಾಂಕಿಗೆ ಹೋದ ಸಂದರ್ಭದಲ್ಲಿ ಹೇಳ್ಬೋದು, ಈ ಥರ ಲಿಂಕ್ ಕಳಿಸಿ ನೀವು ಹೀಗೆ ಗೆದ್ದಿದ್ದೀರಿ, ಹೀಗೆ ನಿಮಗೆ ಹಣ ಇದಾಗ್ತದೆ ಅಂತ ಹೇಳಿದರೆ ಇದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಹಣ ಹೋಗ್ತದೆ, ನಾವು ಇದಕ್ಕೆ ಮಾರು ಹೋಗಬಾರ್ದು ಯಾವುದೇ ಕ್ಲಿಕ್ ಇದ್ದರೂ ಕೂಡ.

0: ಈಗ ಮೇಡಮ್, ಯಾವುದೋ ಒಂದು ರೀತಿಯಲ್ಲಿ ಈಗ ಡಿಜಿಟಲ್ ಅರೆಸ್ಟ್ಗಳಿರ್ಬೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹಣವನ್ನು ಕಳ್ಕೊಂಡಿದ್ದಾನೆ, ಆ ಹಣವನ್ನು ಕಳ್ಕೊಂಡಂತ ಎಷ್ಟು ಗಂಟೆ ಒಳಗಡೆ ಅಥವಾ ಏನು ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕು ಅಂತೇಳಿ?
1: ಇಮಿಡಿಯೇಟ್ ಆಗಿ ಇದರ ಕಾಲ್ ಸೆಂಟರ್ ಅಂತ ಹೇಳಿದ್ರೆ 1930 ಇದು ಹಣವನ್ನು ಕಳೆದುಕೊಂಡ ತಕ್ಷಣವೇ ನಾವು ಹಣವನ್ನು ಪಡಿಬಹುದು ಈ ಇದರಿಂದಾಗಿ. ಮತ್ತು ವೆಬ್ಸೈಟ್ಗಳು ಕೂಡ ಇದೆ, www.com cybercrime.in ಅಂತ ಹೇಳಿ ಅಂತ ವೆಬ್ಸೈಟ್ ಇಲ್ಲಿ, ಇದರಲ್ಲೂ ಕೂಡ ನಾವು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು. ಇದರಲ್ಲಿ ನಾವು ಎಂತ ಹೇಳಿದ್ರೆ ನಾವು ಎಲ್ಲಿ ಹಣವನ್ನು ಕಳೆದುಕೊಂಡಿದ್ದೇವೆ ಅದರ ಪುರಾವೆಗೆ ನಾವು ಸ್ಕ್ರೀನ್ಶಾಟ್ ಅನ್ನು ತೆಗೆದಿಡುವಂಥದ್ದು, ಯಾವ ಇದರಲ್ಲಿ ನಾವು ಹಣದ ವ್ಯವಹಾರವನ್ನು ಮಾಡಿದೆವು ಅದರ ಟ್ರಾನ್ಸಾಕ್ಷನ್ ID ಇರ್ತದೆ. ಸೊ ಅದನ್ನು ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡಿ ನಾವು ಇದರಿಂದ ಹೆಲ್ಪನ್ನು ಪಡೆದುಕೊಳ್ಬಹುದು.
0: ಈಗ ಮೇಡಮ್, ಈಗ ಡೀಪ್ ಫೇಕ್ ಆಗಿರುವಂತಹ ಒಂದು ಕೆಲವೊಂದು ಫೇಸ್ಗಳನ್ನು ಇದು ಮಾಡುವಂತಹ ಕೆಲವೊಂದು AI ತಂತ್ರಜ್ಞಾನಗಳು ಬಂದಿದೆ, ಕೃತಕ ಬುದ್ಧಿಮತ್ತೆಗಳು ಅಂತೇಳಿ. ಸೊ ಇವುಗಳನ್ನು ಬಳಸಿಕೊಂಡು

0: ಜೊತೆಗೆ ಮುಖ್ಯವಾಗಿ KYC-ಗಳಿರ್ಬೋದು. ಸೊ ಇವುಗಳನ್ನು ಅಪ್ಡೇಟ್ ಆಗದಂತಹ ಮೆಸೇಜ್ಗಳು ಬರುವುದು, ಒಂದು ವೇಳೆ ನೀವು ನಿಮ್ಮ KYC ಅಪ್ಡೇಟ್ಗಳನ್ನು ಮಾಡಬೇಕು, ಅದಕ್ಕಾಗಿ ಏನು ಮಾಡಬೇಕು, ನೀವು ಈ ರೀತಿಯ ನಿಮ್ಮ ಬ್ಯಾಂಕಿನ ಖಾತೆಯ ವಿವರಗಳನ್ನು ಕೊಡಿ, ನಾವೊಂದು ಲಿಂಕ್ಗಳನ್ನು ಕಳಿಸಿದ್ದೇವೆ, ಅದಕ್ಕೆ ಏನು OTP-ಗಳನ್ನು ನೀವು ಹಂಚಿಕೊಳ್ಳಿ, ಈ ಥರ ಬಂದಾಗ ಏನು ನಾಗರಿಕರು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಟ್ಕೊಳ್ಬೇಕು ಅಂತೇಳಿ.
1: ನಾನು ಆಗಲೇ ಹೇಳಿದ ಹಾಗೆ ಪ್ರತಿಷ್ಠಿತ ಸಂಸ್ಥೆಗಳು ಅಥವಾ ಇಂಥ ರಾಷ್ಟ್ರೀಯೀಕೃತ ಬ್ಯಾಂಕ್ಗಳು ಯಾವುದೇ ರೀತಿಯಾದಂತಹ ಲಿಂಕ್ಗಳನ್ನು ಕಳಿಸುವುದಿಲ್ಲ. ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ ಅಥವಾ ನೀವು ಬ್ಯಾಂಕಿಗೆ ಹೋದ ಸಂದರ್ಭದಲ್ಲಿ ನಿಮಗೆ ಹೇಳ್ಬೋದು ಅವರು KYC ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾವುದೇ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ಅದು ಹಣ ಕಳೆದುಕೊಳ್ಳುವಂಥ ಜಾಲವೇ.
0: ಈಗ ಮೇಡಮ್, ನಾವು ಆಗದಿಂದ ಹೇಳ್ತಿದ್ದೇವೆ ಆನ್ಲೈನ್ ಫ್ರಾಡ್ಗಳು ಮತ್ತು ಸೈಬರ್ ಕ್ರೈಮ್ಗಳು ಅಂತೇಳಿ. ಈ ಮುಖ್ಯವಾಗಿ ಈ ಒಂದು ನಡೀಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಏನು ಅಂತೇಳಿ.
1: ಒಂದು, ಮೊದಲನೇದಾಗಿ ಅತಿಯಾದ ಆಸೆ ಮನುಷ್ಯನಿಗೆ ಅಂತ ಹೇಳಿದ್ರೆ ತಕ್ಷಣ ಹಣವನ್ನು ಪಡಿಬೇಕು ಅನ್ನುವಂಥ ಒಂದು ಆಸೆಯಿಂದ ಮೊದಲನೆಯ ಕಾರಣ ಇದಕ್ಕೆ ಅತಿಯಾದ ಆಸೆ. ಅಂದರೆ ನಮ್ಮಲ್ಲಿ ಎಷ್ಟು ಇದೆಯೋ ಅದರಲ್ಲಿ ತೃಪ್ತಿ ಪಡದೆ ಮನುಷ್ಯ ತನ್ನಲ್ಲಿ ಎಷ್ಟು ಬೇಕೋ ಎಷ್ಟು ಬರ್ತದೋ ಅಂದರೆ ಸುಲಭ ದಾರಿಯಲ್ಲಿ ಎಷ್ಟು ನನಗೆ ಸಿಗ್ತದೋ ಅನ್ನುವ ಕಾರಣಕ್ಕಾಗಿ ಈ ಒಂದು ಜಾಲವನ್ನು ಮನುಷ್ಯ ಬಳಸ್ತಿದ್ದಾನೆ. ಮತ್ತೊಂದು, ಅತಿಯಾದ ಇಂಟರ್ನೆಟ್ ಬಳಕೆ. ಈಗ ಈ ಇಂಟರ್ನೆಟ್ಟಿಂದ ನಮಗೆ ಎಷ್ಟು ಒಂದು ಯೂಸ್ ಇದೆಯೋ ಅಷ್ಟೇ ನಾವು ಅದನ್ನು ಉಪಯೋಗಿಸ್ಬೋದು. ಆದರೆ ಮನುಷ್ಯ ಅದರ ಬಳಕೆಯನ್ನು ಹೆಚ್ಚು ಮಾಡಿದಂತೆ ಅದರ ದುರುಪಯೋಗವನ್ನು ಮಾಡಿಕೊಳ್ಳೋದು ಜಾಸ್ತಿ ಆಗಿದೆ. ಇನ್ನೊಂದು, ಎಲ್ಲ ಸುಲಭವಾದ ಇಂಟರ್ನೆಟ್. ಮೊದಲು ಹಳ್ಳಿಗಳಲ್ಲೆಲ್ಲ ಇಂಟರ್ನೆಟ್ ಸಿಗುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ವೈಫೈ ಅನ್ನುವಂಥ ತಂತ್ರಜ್ಞಾನದಿಂದ ಎಲ್ಲೆಂದರಲ್ಲೂ ಕೂಡ ವೈಫೈ ಸಿಗುವಂಥದ್ದು. ಮತ್ತು ಯುವಕರು ಹೆಚ್ಚಿನ ಇದರಲ್ಲಿ ಯುವಕರು ಇದಕ್ಕೆ ಒಳಗಾಗ್ತಿದ್ದಾರೆ. ವಯಸ್ಕರಿಗಾದರೆ ಏನು ಅಂದರೆ ಅದರ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಅಂತ ನಾವು ಹೇಳ್ಬೋದು. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಅರಿವಿದೆ. ಆದರೆ ಯುವಕರು ಏನು ಅಂತ ಹೇಳ್ತಿದ್ರೆ, ನಾವೇನು ಮಾಡಿದರೂ ಆಗುತ್ತೆ, ಅಂದರೆ ಕ್ರೈಮ್ ಮಾಡಿದರೂ ನಮಗೆ ಪನಿಷ್ಮೆಂಟ್ಗಳು ಸಿಗುವುದಿಲ್ಲ ಇಂದಿನ ಕಾನೂನಿನಲ್ಲಿ ಅನ್ನುವಂಥ ಒಂದು ಮನೋಭಾವನೆ ಯುವಕರಲ್ಲಿ ಇದೆ. ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು.
0: ಮೇಡಮ್, ಈಗ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ ಹೇಳ್ತೇವೆ, IT Act, ಇದ್ರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು ಮೇಡಮ್.
1: IT Act 2000 ಇದರಲ್ಲಿ ನಮ್ಗೆ ಯಾವುದೆಲ್ಲ ಪನಿಷ್ಮೆಂಟ್ಗಳು ನಾವು ಅಪರಾಧ ಮಾಡಿದಾಗ ನಮಗೆ ಸಿಗ್ತದೆ ಅನ್ನುವಂಥದ್ದು. ಒಂದು, ಹ್ಯಾಕಿಂಗ್ ಅಂತ ಹೇಳಿದರೆ ಅನಧಿಕೃತವಾಗಿ ಒಬ್ಬರ ಖಾತೆಯನ್ನು ಪ್ರವೇಶಿಸಿ ಅಲ್ಲಿರುವಂತಹ ಡಾಟಾವನ್ನು ದುರ್ಬಳಕೆ ಮಾಡುವಂಥದ್ದು ಅಥವಾ ನಾಶಪಡಿಸುವಂಥದ್ದು ಅಥವಾ ಅದನ್ನು ಚೇಂಜಸ್ ಬದಲಾವಣೆ ಮಾಡುವಂಥದ್ದು. ಅಂದರೆ ಕಲಂ 66 ಇದರ ಅಡಿಯಲ್ಲಿ ಸೆಕ್ಷನ್ ವಿಧಿಸಲಾಗ್ತದೆ. ಇನ್ನು ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿದರೆ ಗುರುತು ಕಳವು ಅಂತ ಹೇಳಿದರೆ ಒಬ್ಬರ ಪಾಸ್ವರ್ಡನ್ನು ಒಬ್ಬರ ಡಿಜಿಟಲ್ ಸಿಗ್ನೇಚರನ್ನು ಕಳವು ಮಾಡಿ ಹಣವನ್ನು ಪಡೆಯುವಂಥದ್ದು. ಇನ್ನು ಆನ್ಲೈನ್ ಮೋಸ ಅನ್ನುವಂಥದ್ದು ಎಲ್ಲರೂ ಒಳಗಾಗ್ತಿದ್ದಾರೆ ಅಂತ ಹೇಳಿದರೆ ನಾವು ಪೇಮೆಂಟ್ ಈಗ ಯಾರು ಕೈಯಲ್ಲಿ ಹಣವನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್. ನಾವು ಆನ್ಲೈನ್ ಪೇಮೆಂಟ್ ಮಾಡುವಾಗ ಮುಖ್ಯವಾಗಿ ಏನು ನೋಡಬೇಕು ಅಂತ ಹೇಳಿದರೆ, ನಾವು ಸ್ಕ್ಯಾನ್ ಮಾಡುವಾಗ ಆ ಯಾರಿಗೆ ನಾವು ಮಾಡ್ತಿದ್ದೇವೆ ಆನ್ಲೈನ್ ಪೇಮೆಂಟ್ ಅದರ ಹೆಸರು ಕೆಳಗೆ ನಮಗೆ ಕಾಣಿಸ್ತದೆ. ಸೊ ನಾವೇನು ಮಾಡ್ತೇವೆ ಅದನ್ನು ನೋಡುವುದಿಲ್ಲ, ನಾವು ಡೈರೆಕ್ಟ್ ಪೇಮೆಂಟ್ ಆಯ್ತಾ ನೋಡ್ತೇವೆ ಯಾರಿಗೆ ಪೇಮೆಂಟ್ ಆಗಿದೆ ಎಷ್ಟು ಹೋಗಿದೆ ಅನ್ನುವ ಅಂದರೆ ನೋಡುವಷ್ಟು ಕೂಡ ನಮಗೆ ಸೌಜನ್ಯತೆ ಇಲ್ಲ. ನಾವು ಇದರಲ್ಲಿ ಮಾಡುವಂಥದ್ದು ಅಶ್ಲೀಲ ಅಥವಾ ಅಕ್ರಮ ವಿಷಯ ಹರಡುವಂಥದ್ದು. ಇದು ಕಲಂ 66E IT Act ಅಂಡರ್ನಲ್ಲಿ ಹೇಳ್ಬೋದು ಅಂತ ಹೇಳಿದರೆ, ಅಂದರೆ ಒಬ್ಬರ ಪರ್ಮಿಷನ್ ಇಲ್ಲದೆ ಅವರ ಭಾವಚಿತ್ರವನ್ನು ತೆಗೆದುಕೊಳ್ಳುವಂಥದ್ದು, ಇದು ಕೂಡ IT Act ಅಂಡರ್ನಲ್ಲಿ ಪನಿಷ್ಮೆಂಟ್ಗೆ ಒಳಗಾಗ್ತದೆ.
0: ಮೇಡಮ್, ಈಗ ಎಲ್ಲೊಂದು ಕಡೆಯಲ್ಲಿ ಆನ್ಲೈನ್ ಫ್ರಾಡ್ಗಳು ಮತ್ತು ಸೈಬರ್ ಕ್ರೈಮ್ಗಳು, ಇದು ಗ್ರಾಮೀಣ ಪ್ರದೇಶಗಳಲ್ಲಿ, ಅದು ಕೂಡ ಹಳ್ಳಿಗಳಲ್ಲಿ ಇದರ ಬಗ್ಗೆ ಅರಿವುಗಳಿಲ್ಲ. ಸೊ ಅಂದರೆ ಅಲ್ಲಿ ಅಕ್ಷರಗಳ ಜ್ಞಾನ ಇಲ್ಲದಂತಹ ಒಂದಿಷ್ಟು ವೃದ್ಧ ದಂಪತಿಗಳು ಇರ್ಬೋದು, ಅಥವಾ ಮಕ್ಕಳು ಫಾರಿನಲ್ಲಿ ಇರ್ಬೋದು, ಅಥವಾ ಮಕ್ಕಳು ಬೇರೆ ಒಂದು ಏನು ಪೇಟೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಈ ಸಮಯದಲ್ಲಿ ಅನೇಕ ಹಿಂದಿನ ಕಾಲದಲ್ಲಿ ಏನಂತೇಳಿದರೆ ಕೆಲವೊಂದು ವ್ಯಕ್ತಿಗಳು ಬಂದು ಸೊ ಏನು ಮಾಡುವಂಥದ್ದು ಮೋಸಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ಹಾಗಲ್ಲ, ಕಾಣದ ಯಾವುದೋ ಒಂದು ಕೈಗಳು ಬಂದು ಅವುಗಳನ್ನು ಖಾತೆಯಲ್ಲಿರುವಂತಹ ಹಣಗಳನ್ನೆಲ್ಲ ದೋಚುವಂಥದ್ದು ನಡೀತಾ ಇದೆ. ಹಾಗಾಗಿ ಈ ಒಂದು ಕಾಯ್ದೆಯ ಪ್ರಕಾರ, ಅಂದರೆ ಒಬ್ಬ ವ್ಯಕ್ತಿಯ ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಒಳಪಡುವ ಮೊದಲಿಗೆ, ಅಂದರೆ ಈ ತಿಳಿದವರು ಶಿಕ್ಷಣವನ್ನು ಪಡೆದಂತಹ ಕೆಲವೊಂದು ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀಡಬೇಕು ಅಂತೇಳಿ.
1: ಇದು ಹೇಗೆ ಅಂತ ಹೇಳಿದ್ರೆ, ನಿಜ ನೀವು ಹೇಳುವುದು ಖಂಡಿತ, ಮಕ್ಕಳಲ್ಲಿ ಮೊದಲು ಅರಿವು ಮೂಡಿದರೆ ತಮ್ಮ ಮನೆ ಮನೆಗಳಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಹಾಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಮೊದಲು ಶಾಲೆಯಲ್ಲಿ ಜಾಗೃತಿಯನ್ನು ಇದರ ಬಗ್ಗೆ ಮೂಡಿಸಿದರೆ ತನ್ನ ಮನೆಗಳಲ್ಲಿ ಖಂಡಿತವಾಗಿಯೂ ಹೇಳ್ತಾರೆ. ಈಗ ವಿಷಯ ಏನೇ ಆದರೂ ಕೂಡ ಮಕ್ಕಳು ಮೊದಲು ಬಂದು ಹೇಳುವಂಥದ್ದು ತನ್ನ ಅಜ್ಜ ಅಜ್ಜಿಗೆ ಅಥವಾ ತಂದೆ ತಾಯಿಗೆ ಬಂದು ಹೇಳುವಂಥದ್ದು. ಮೊದಲು ಏನು ಅಂತ ಹೇಳಿದರೆ, ಈ OTP ಶೇರ್ ಮಾಡ್ಕೊಳ್ಬಾರ್ದು ಯಾರ ಹತ್ರ ಕೂಡ. ಈಗ ಯಾವುದೇ ಬ್ಯಾಂಕ್ಗಳು ಕೂಡ ಮೊದಲು ನಮಗೆ ತಿಳಿಸ್ತವೆ OTP ಕೊಡಬೇಕಾದ್ರೆ. ಮತ್ತು ಈಗ ದುರ್ಬಳಕೆ ಪಾಸ್ವರ್ಡ್ ಅಂತ ಹೇಳ್ಬೋದು, ಪಾಸ್ವರ್ಡ್ಗಳು ನಮಗೆ ನೆನಪಿರಲಿ ಅಂತ ಹೇಳಿ ನಾನು ಕೂಡ ಮೊದಲು ಹಾಗೆ ಯೂಸ್ ಮಾಡ್ತಿದ್ದಾರೆ. ಅಂದರೆ 1-9 ಡಿಜಿಟನ್ನು ಯೂಸ್ ಮಾಡಿ ಪಾಸ್ವರ್ಡ್ ಕೊಡುವಂತ ಅಂದರೆ ಅದು ನೆನಪಲ್ಲಿ ಇರ್ತದೆ ಸರ್ವೇ ಸಾಮಾನ್ಯ.

0: ಅಂತ. ಆದ್ರೆ ಈಗ ಯಾವುದೇ ಒಂದು ಆಪನ್ನು ನಾವು ಪಾಸ್ವರ್ಡ್ ಬಳಸಿದ್ರೆ ಅದೇ ಕೇಳ್ತದೆ ಸ್ಟ್ರಾಂಗ್ ಪಾಸ್ವರ್ಡ್ ಹಾಕಿ ಅಂತ. ಸೊ ನಾವು ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ಅನ್ನು ಬಳಸುವುದು ಅಂದ್ರೆ ಉತ್ತಮ ಅಂತ ಹೇಳ್ತೇನೆ. ಮತ್ತೆ ಯಾರೊಂದಿಗೂ ಕೂಡ ಹಂಚಿಕೊಳ್ಬಾರ್ದು ಈ ಪಾಸ್ವರ್ಡ್ ಅನ್ನು. ಈಗ ಎಂತಾಗ್ತದೆ ಅಂತ ಹೇಳಿದ್ರೆ ಫ್ಯಾಮಿಲಿಯ ಒಳಗೆ ಅಂದ್ರೆ ನಮ್ಮವರು ನಮ್ಗೆ ವಿಶ್ವಾಸಾರ್ಹ ಅಂತ ಹೇಳಿ ನಾವು ಒಬ್ಬರಿಗೆ ಹೇಳಬಹುದು ಪಾಸ್ವರ್ಡ್, ಅದು ಅಂತವರಿಂದಲೇ ನಮ್ಗೆ ಮೋಸ ಈಗ ಆಗ್ತದೆ. ಇನ್ನು ಹೇಳ್ಬೇಕಂತ ಹೇಳಿದ್ರೆ ಆನ್ಲೈನ್ ಶಾಪಿಂಗ್ ಹಳ್ಳಿ ಹಳ್ಳಿಗಳಿಗೂ ಈಗ ಒಂದು ಡೆಲಿವರಿ ಆಗುವಂತದ್ದು ನಿಜ. ಆದ್ರೆ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಶಾಪಿಂಗ್ ಮಾಡಿದ್ದೇವಾ ಅಥವಾ ಎಲ್ಲಿ ನಾವು ಮೋಸ ಹೋಗಿದ್ದೇವಾ ಅನ್ನೋ ನೋಡಿಕೊಂಡು ನಾವು ಶಾಪಿಂಗ್ ಮಾಡುದು ಉತ್ತಮ ಅಂತ ಹೇಳ್ತೇನೆ.
1: ಶಾಲಾ ಮತ್ತು ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತದ್ದು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತರಬೇತಿಯನ್ನ ವಯಸ್ಕರಿಗೆ ನೀಡುವಂತದ್ದು ಮತ್ತು ಕನ್ನಡದಲ್ಲಿಯೇ ಮಾಹಿತಿಯನ್ನು ನೀಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತದೆ ಅಂತ ಹೇಳ್ತೇನೆ. ಇನ್ನು ಪೋಸ್ಟರ್, ಬ್ಯಾನರ್, ರೇಡಿಯೋ ಮೂಲಕ ಜಾಗೃತಿಯನ್ನು ಮೂಡಿಸುವಂತದ್ದು, ಪೊಲೀಸ್ ಇಲಾಖೆಯಿಂದ ಕಾರ್ಯಾಗಾರವನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಜನಜಾಗೃತಿಯನ್ನು ಮೂಡಿಸುವುದು ಅತ್ಯಂತ ಅಗತ್ಯ ಅಂತ ಹೇಳ್ತೇನೆ. ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ತರಬೇತಿಯನ್ನು ನೀಡುವಂಥದ್ದು, ಹಿರಿಯರಿಗೆ ಹೇಳಿದ್ರೆ ಅದೆಲ್ಲ ಒಂದು ಮನೆಗಳಿಗೆ ತಲುಪ್ತದೆ ಅನ್ನುವಂಥದ್ದು ಮುಖ್ಯ.

0: ಮೇಡಮ್, ಈಗ ಯಾವುದೋ ಒಂದು ಶಾಪಿಂಗ್ನಲ್ಲಿ ನಾವೊಂದು ವಸ್ತುಗಳನ್ನು ಆರ್ಡರ್ ಮಾಡಿರ್ತೇವೆ, ಅಲ್ಲಿ ಬಂದಿರುವಂಥ ಬಾಕ್ಸ್ ಇರ್ತದೆ ಅಥವಾ ಪ್ಲಾಸ್ಟಿಕ್ ಇರ್ತದೆ, ಆ ಪ್ಲಾಸ್ಟಿಕ್ ಕವರ್ನಲ್ಲಿ ನಮ್ಮ ಅಡ್ರೆಸ್ಗಳಿರ್ಬೋದು ಅಥವಾ ನಮಗೆ ಸಂಬಂಧಪಟ್ಟಂಥ ಮೊಬೈಲ್ ದೂರವಾಣಿ ಸಂಖ್ಯೆಗಳಿರ್ತದೆ, ನಾವು ಅದನ್ನು ಹಾಗೆ ಡಸ್ಟ್ಬಿನ್ನಿಗೆ ಹಾಕ್ತೇವೆ. ಅಲ್ಲಿ ಕೂಡ ಕೆಲವೊಂದು ರೀತಿಯಲ್ಲಿ ಸೈಬರ್ ಕ್ರೈಮ್ಗೆ ನೇರವಾದಂಥ ಹೊಣೆಗಾರರು ನಾವು ಕೂಡ ಆಗಿರ್ತೇವೆ. ಸೊ ಇದು ಜನರಿಗೆ ಗೊತ್ತಿಲ್ಲ, ನಮ್ಮ ವಸ್ತುಗಳು ಕಸಕ್ಕೆ ಹೋದರೆ ಸೈ ಅಂತೇಳಿ ನಾವು ಆನ್ಲೈನ್ ಪ್ರಾಡಕ್ಟ್ಗಳು ತಂದ ನಂತರ ಹಾಗೆ ಅದನ್ನು ಬಿಸಾಡುವಂಥದ್ದಿದೆ. ಇದು ಕೂಡ ನೇರವಾಗಿ ಸೈಬರ್ ಏನು ಪ್ರಕರಣಕ್ಕೆ ಒಂದು ನೇರವಾದಂಥ ಒಂದು ಮಾರ್ಗವನ್ನು ಸೂಚಿಸ್ತದೆ. ಹಾಗಾಗಿ ಇದರ ಬಗ್ಗೆ ತಾವು ಮಾಹಿತಿ ನೀಡಬೇಕು.
1: ನಿಜ, ಖಂಡಿತವಾಗ್ಲೂ ಇದಕ್ಕೆ ಬ್ರಷಿಂಗ್ ಸ್ಕ್ಯಾಮ್ ಅಂತ ಹೇಳ್ತಾರೆ. ನಿಜ, ಇದಕ್ಕೆ ಮುಖ್ಯ ಉದ್ದೇಶ ನಾವೇ ಆಗ್ತೇವೆ. ಯಾಕಂತ ಹೇಳಿದ್ರೆ ನಾವು ಅದನ್ನು ಕರೆಕ್ಟ್ ಆಗಿ ನೋಡುವುದಿಲ್ಲ, ನಮ್ಮ ಅಡ್ರೆಸ್ಸಿಗೆ ಬಂದಿದ ಅಥವಾ ಅಂದ್ರೆ ನಮ್ಗೆ ಎಂತ ಮೊದಲೇ ಆಸೆ, ಈ ಅತಿಯಾದ ಆಸೆ ನಮ್ಮ ಒಂದು ಇದಕ್ಕೆ ಕಾರಣ ಅಂತ ಹೇಳ್ಬೋದು ಈ ರೀತಿಯಲ್ಲಿ.
0: ಮೇಡಮ್, ಈಗ ಒಂದು ವೇಳೆ ಈ ಆನ್ಲೈನ್ ಫ್ರಾಡ್ಗಳು ಅಥವಾ ಸೈಬರ್ ಕ್ರೈಮ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಕಳ್ಕೊಂಡಿದ್ದಾನೆ ಅಂತ ಹೇಳಿದರೆ, ಸೊ ಇದನ್ನು ಒಂದು ಪೊಲೀಸ್ ಠಾಣೆಗಳಲ್ಲಿ ಐಟಿ ಆ್ಯಕ್ಟ್ನ ಅಂಡರಲ್ಲಿ ಪ್ರಕರಣಗಳನ್ನು ದಾಖಲಿಸುವಂತಹ ಪ್ರಕ್ರಿಯೆಗಳು ಹೇಗೆ ಅಂತೇಳಿ, ಜೊತೆಗೆ ಪ್ರಕರಣಗಳನ್ನು ದಾಖಲಿಸಿದ ನಂತರ ಅಲ್ಲಿ ಕಳೆದುಕೊಂಡಂತಹ ಹಣಗಳು ಮತ್ತೆ ವಾಪಸ್ ಸಿಗ್ತದ, ಹಾಗೆಯೇ ಒಂದು ವೇಳೆ ಶಿಕ್ಷೆ ಮತ್ತು ದಂಡಗಳು ಏನಲ್ಲ ಅಂತೇಳಿ.
1: ಈಗ ನಮಗೆ ಫಿನಾನ್ಷಿಯಲಿ ಫ್ರಾಡ್ ಆಗಿದೆ ಅಂತ ಹೇಳಿದರೆ ನಾವು 1906 ಕಾಲ್ ಮಾಡಬೇಕು. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ನಾವು ಅಂದರೆ ಎಲ್ಲಿ ಮೋಸ ಹೋಗಿದ್ದೀವೋ ಅದರ ಸ್ಕ್ರೀನ್ಶಾಟನ್ನು ಇಟ್ಕೊಂಡು ಮತ್ತೆ ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಿ ಅಂತ ಹೇಳಿದರೆ ಅದರ ಒಂದು ಐಡಿಯನ್ನು ಕೂಡ ಅದರಲ್ಲಿ ಹಾಕಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮತ್ತು ಯಾವುದೆಲ್ಲ ಶಿಕ್ಷೆ ಇದೆ ಅಂತ ಹೇಳಿದರೆ ಇದರ ಅಂಡರಲ್ಲಿ ಆನ್ಲೈನ್ ಮೋಸ ಕಲಂ 66D ಫೇಕ್ ವೆಬ್ಸೈಟ್ ಅಥವಾ UPI ಸ್ಕ್ಯಾಮ್ ಬಳಸ್ಕೊಂಡು ಮಾಡಿದರೆ ನಮಗೆ 3-7 ಶಿಕ್ಷೆ ಮತ್ತು ದಂಡ ಕೂಡ ವಿಧಿಸಲಾಗ್ತದೆ. ಇನ್ನು ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿದರೆ ಗುರುತು ಕಳವು ಕಲಂ 66C, ಇದರ ಅಂಡರಲ್ಲಿ ಏನಂತ ಹೇಳಿದರೆ ಡಿಜಿಟಲ್ ಸಿಗ್ನೇಚರ್ ಪಾಸ್ವರ್ಡನ್ನು ಕಳವು ಮಾಡಿ ಹಣವನ್ನು ಮೋಸ ಮಾಡಿದರೆ 3 ಜೈಲು ಮತ್ತು 1,00,000 ದಂಡವನ್ನು ವಿಧಿಸಲಾಗ್ತದೆ. ಇನ್ನು ಹ್ಯಾಕಿಂಗ್, ಇದು ಸರ್ವೇ ಸಾಮಾನ್ಯ ಆಗುವಂಥ ಒಂದು ಜಾಲ ಅಂತ ಹೇಳ್ಬೋದು. ಅದೇ ಏನಂತ ಹೇಳಿದ್ರೆ ಅನಧಿಕೃತವಾಗಿ ಒಬ್ಬರ ಖಾತೆಯನ್ನು ಪ್ರವೇಶಿಸಿ ಅವರ ಪರ್ಸನಲ್ ಡಾಟಾವನ್ನು ನಾಶಪಡಿಸುವಂಥದ್ದು ಅಥವಾ ಬದಲಾವಣೆ ಮಾಡುವಂಥದ್ದು ಹ್ಯಾಕಿಂಗ್ ಅಂತ ಹೇಳ್ತೇವೆ. ಇದಕ್ಕೆ 3 ಜೈಲು ಅಥವಾ 5,00,000 ದಂಡ ಅಥವಾ ಎರಡೂ ಕೂಡ ವಿಧಿಸಲಾಗ್ತದೆ. ಇನ್ನು ಅಶ್ಲೀಲ ಅಥವಾ ಅಕ್ರಮ ವಿಷಯ ಹರಡುವಂಥದ್ದು, ಇದು ಕಲಂ 66E ಐಟಿ ಆಕ್ಟ್ 2000 ಅಂಡರ್ದಲ್ಲಿ ಬರ್ತದೆ. ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಮೂಲಕ ಅಶ್ಲೀಲ ವಿಷಯವನ್ನು ಹಂಚಿದರೆ ಮೊದಲು ಮಾಡಿದ ಅಪರಾಧಕ್ಕೆ 3 ಜೈಲು, ಪುನಃ ಅವರ ಆ ಅಪರಾಧವನ್ನು ಮಾಡಿದರೆ 5 ಜೈಲನ್ನು ವಿಧಿಸಲಾಗ್ತದೆ. ಇನ್ನು ಸೈಬರ್ ಭಯೋತ್ಪಾದನೆ, ಇದು ಕಲಂ 66F ಅಂಡರಲ್ಲಿ ಬರ್ತದೆ. ಅಂದರೆ ರಾಷ್ಟ್ರ ಭದ್ರತೆಗೆ ಧಕ್ಕೆಯಾಗುವಂತಹ ಮಾಹಿತಿಯನ್ನು ಹರಡುವಂಥದ್ದು, ಇದಕ್ಕೆ ಅಜೀವ ಕಾರಾಗೃಹ ಶಿಕ್ಷೆಯನ್ನು ನೀಡಲಾಗ್ತದೆ.
0: ಮೇಡಮ್, ಈಗ ಸೈಬರ್ ಕ್ರೈಮ್ ಅಥವಾ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವ್ಯಕ್ತಿಗಳಲ್ಲಿ ಈಗಲೂ ಕೂಡ ಅಂತ ಹೇಳಿದ್ರೆ ಆ ಒಂದು ಕಳೆದುಕೊಂಡಂಥ ಹಣಗಳು ಮತ್ತೆ ಸಿಗುವುದಿಲ್ವೇ ಎನ್ನುವಂಥ ಒಂದು ಭಯ ಇದೆ. ಜೊತೆಗೆ ಆ ಒಂದು ಕೆಲವೊಂದು ವ್ಯಕ್ತಿಗಳು ಆ ಹಣವನ್ನು ಕಳ್ಕೊಂಡ ನಂತರ ಮೊದಲು ಮಾಡಬೇಕಾದಂತಹ ಪ್ರಕ್ರಿಯೆಗಳು ಏನು ಅಂತೇಳಿ.
1: ಮುಖ್ಯವಾಗಿ OTP ಮತ್ತು ಪಿನ್ ಅನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬಾರ್ದು. ಬ್ಯಾಂಕ್ ಅಥವಾ ಯಾವುದೇ ಒಂದು ಅಧಿಕೃತ

0: ಸಂಸ್ಥೆಗಳು ಓ ಟಿ ಪಿಯನ್ನು ಯಾವತ್ತಿಗೂ ಕೇಳುವುದಿಲ್ಲ. ಮತ್ತು ಫೋನ್ ಮತ್ತು ಎಸ್ ಎಮ್ ಎಸ್ ಯಾವುದೇ ವಾಟ್ಸಪ್ ಕಾಲ್ ಬಂದರೆ, ಅಂದರೆ ಅನ್ನೋನ್ ಪರ್ಸನಿಂದ ಬಂದರೆ ಯಾವತ್ತೂ ಕೂಡ ಅದನ್ನು ರಿಸೀವ್ ಮಾಡಬೇಡಿ. ಮತ್ತು ಆ ಒಂದು ಕರೆಗೆ ಯಾವುದೇ ಒಂದಂಥ ಒಂದು ಮಾಹಿತಿಯನ್ನು ಕೊಡಬೇಡಿ. ಇನ್ನು ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡುವಂಥದ್ದು, ಅಂದರೆ ಜಾಬ್ ಆಫರ್ಸ್ ಇದೆ ನಿಮಗೆ ಅಂತ ಹೇಳುವಂಥದ್ದು, ಸೊ ಅದನ್ನು ಕೂಡ ನೀವು ಯಾವುದೇ ರೀತಿಯಲ್ಲಿ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಸ್ಟ್ರಾಂಗ್ ಪಾಸ್ವರ್ಡನ್ನು ಯೂಸ್ ಮಾಡಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಹೇಳಿದರೆ.
1: ಮೇಡಮ್, ಈಗ ಎಲ್ಲೊಂದು ಕಡೆಗೆ ಸೈಬರ್ ಅಪರಾಧ ಅಥವಾ ಆನ್ಲೈನ್ ವಂಚನೆಗಳು ಅಂತೇಳಿದಾಗ ಕೇವಲ ಅಥವಾ ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ಮಾತ್ರ ಅಂತೇಳಿ ಕೆಲವರ ಯೋಚನೆಗಳಿದೆ. ಕೆಲವೊಂದು ಆಟಗಳನ್ನು ಡೌನ್ಲೋಡ್ ಮಾಡುವುದೊಂದು ಇದೆ, ಡೌನ್ಲೋಡ್ಗಳನ್ನು ಮಾಡಿದ ನಂತರ ಕೆಲವೊಂದು ಏನು ಲೋನ್ಗಳನ್ನು ಕೊಡುವಂಥ ಕೆಲವೊಂದು ಆ್ಯಪ್ಗಳು ಕೂಡ ಇದೆ. ಇವುಗಳು ಏನು ಮಾಡ್ತವೆ ಅಂತೇಳಿದರೆ, ಒಂದು ಗಂಟೆಯಲ್ಲಿ ನಮ್ಮ ಖಾತೆಗೆ ಬೇಕಾದಷ್ಟು ಹಣಗಳನ್ನು ಹಾಕ್ಬೋದು. ಅದರ ನಂತರ ಅವರು ಏನು ಮಾಡ್ತಾರೆ, ನಿರಂತರವಾದಂತಹ ಸೈಬರ್ ಸಂಬಂಧಪಟ್ಟಂತಹ ವಂಚನೆಗಳು ನಮ್ಮ ಮೇಲೆ ಏನು ನಿರಂತರವಾಗಿ ನಡೀತಾ ಇರ್ತದೆ. ಸೊ ಇದ್ರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು.
0: ನಿಜ, ಇದು ಆನ್ಲೈನಲ್ಲಿ ಹೀಗೆ ಮೋಸ ಆಗ್ತೇವೆ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇದೆ, ನಿಜ. ಹಾಗಾಗಿ ಅದೇ ರೀತಿ ಒಳ್ಳೆಯ ರೀತಿಯಲ್ಲೂ ಕೂಡ ನಮಗೆ ಈ ಆನ್ಲೈನ್ ಇದು ಕೂಡ ಕೆಲಸ ಮಾಡ್ತೇವೆ. ಯಾಕಂತೇಳಿ ಈ Naukri.com ಅನ್ನುವಂಥದ್ದಿದೆ, ಇದರಿಂದಾಗಿ ಎಷ್ಟೋ ಜನರಿಗೆ ಕೂತಲ್ಲಿಯೇ ಕೆಲಸ ಸಿಗುವಂಥ ಒಂದು ಕ್ರಿಯೆ ಈ ಆ್ಯಪ್ಗಳೆಲ್ಲ ಇವೆ. ಮತ್ತು ನಾವು ಯಾವಾಗಲೂ ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಪ್ರತಿಷ್ಠಿತ ಒಂದು ಇದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಒಂದು ಫೇಕ್ ಅಂತ ಹೇಳಿದರೆ ಯಾವುದೋ ಒಂದು ಆ್ಯಪ್ನ ಯಾವುದೋ ಒಂದು ಸ್ಟೋರ್ ಇಂದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಮತ್ತು ಪಬ್ಲಿಕ್ ಅಂದರೆ ವೈಫೈ ಯೂಸ್ ಮಾಡಿಕೊಂಡು ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ. ಮತ್ತು ಯಾವುದೇ ಆನ್ಲೈನ್ ಪೇಮೆಂಟ್ಗಳನ್ನು ಕೂಡ ಮಾಡಬೇಡಿ ಈ ಪಬ್ಲಿಕ್ ವೈಫೈ ಅನ್ನು ಯೂಸ್ ಮಾಡ್ಕೊಂಡು.

0: ಸೊ ಮನೆಗಳಲ್ಲಿ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡುವುದು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ಅಭ್ಯಾಸವಾಗಿ ಬಿಟ್ಟಿದೆ. ಸೊ ಮಕ್ಕಳಿಗೆ ಗೊತ್ತಿಲ್ಲ, ಅವರಿಗೆ ಆಟಗಳು ಗೊತ್ತಿದೆ, ವಿಡಿಯೋಗಳು ಬಂದಾಗ ಅದೇನು ಮಾಡ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಇದೆ. ಆದರೆ ಯಾವುದೋ ಒಂದು ಇದು ಮಾಡಿದಾಗ ಅವ್ರಿಗೇನು ಮಾಡ್ತಾರೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಿರ್ಬೋದು, ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪೋಷಕರು ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡುವಾಗ ಸೊ ಗಮನಿಸಬೇಕಾದಂತಹ ಮಾಹಿತಿಗಳೇನು ಅಂತೇಳಿ.
1: ಮಕ್ಕಳಿಗೆ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳಿದ್ರೆ, ಮಕ್ಕಳು ಸುಮ್ಮನೆ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ ಫೋನ್ ಅನ್ನು ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಪೇರೆಂಟ್ಸ್ಗಳು ಮೊದಲೇ ಒಂದು ಮಕ್ಕಳಿಗೆ ಬೌಂಡ್ರೀಸ್ ಹಾಕಿ ಅಂತ ಒಂದು ಚೌಕಟ್ಟನ್ನು ಹಾಕಿ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಟ್ಟರೆ ಉತ್ತಮ ಅಂತ ಹೇಳಿ. ಅಂದ್ರೆ ಮೊಬೈಲ್ನಿಂದ ಈಗ ಎಷ್ಟೋ ಸುಸೈಡ್ಗಳು ಆಗ್ತಾ ಇದೆ ಅಂದ್ರೆ ಅಂತ ಹೇಳಿದ್ರೆ ಈ ಆನ್ಲೈನ್ ಗೇಮ್ಗಳಿಂದ. ನಾವು ರೀಸೆಂಟ್ಲಿ ಒಂದು ಸುಸೈಡ್ ಅನ್ನು ಕೂಡ ನೋಡಿದ್ವಿ. ಹಾಗಾಗಿ ಮಕ್ಕಳಿಗೆ ಮೊದಲೇ ಕೊಡುವಾಗ ನೀನು ಯಾವ್ದನ್ನು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಆ್ಯಪ್ಗಳಿಂದ ನಾವು ತುಂಬಾ ಒಂದು ಉಪಯೋಗವನ್ನು ಕೂಡ ಪಡಿಬಹುದು. ಮಕ್ಕಳಿಗೆ ಉಪಯೋಗ ಪಡೆಯುವುದನ್ನು ನೀವು ಹೇಳಿಕೊಡಿ ಮೊದಲು. ಅಂದ್ರೆ ಈ ಗೇಮ್ಗಳ ಅಷ್ಟು ಮಾರು ಹೋಗದೆ ಯಾವ್ದೆಲ್ಲ ನಿನಗೆ ಯೂಸ್ ಇದೆ ಮೊದಲಾಗಿ. ಈಗ ನಂದೊಬ್ಬ ಕಸಿನ್ಸ್ ಇದ್ದಾನೆ ಮನೆಯಲ್ಲಿ. ಸೊ ಅವನೇನಂತ ಹೇಳಿದ್ರೆ ಈ ರೂಬಿಕ್ಸ್ ಕ್ಯೂಬ್ ಮತ್ತೆ ಪೇಂಟಿಂಗ್ ಮಾಡುವಂಥದ್ದು ಎಲ್ಲವನ್ನು ಕೂಡ ಈ ಆನ್ಲೈನ್ ಅಲ್ಲಿ ನೋಡಿಯೇ ಕಲಿತಿದ್ದಾನೆ. ಸೊ ಅಂತದನ್ನು ಮಕ್ಕಳಿಗೆ ಜಾಸ್ತಿಯಾಗಿ ಹೇಳಿಕೊಡಿ. ಅಂದ್ರೆ ಯಾವುದು ನಿನಗೆ ಮುಂದಕ್ಕೆ ನಿನ್ನ ಜೀವನಕ್ಕೆ ಯಾವುದು ಉತ್ತಮ ಅಂತ ಅನಿಸ್ತದೋ ಅದನ್ನು ಹೇಳಿಕೊಡಿ. ಯಾವುದು ಬೇಡವೋ ಅದನ್ನು ಮೊದಲೇ ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳು ಅದೇ ರೀತಿಯಲ್ಲಿ ಬೆಳೀತಾರೆ ಮತ್ತು ತಮ್ಮ ಮಕ್ಕಳಿಗೆ ಕೂಡ ಅದನ್ನು ಹೇಳಿಕೊಡ್ತಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥ ಮಾತು ಇದರಿಂದ ಸಾಬೀತಾಗ್ತದೆ.
2: ಆರ್ಥಿಕ ನಷ್ಟ ಮತ್ತು ಜನರಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಗ್ತದೆ. ಡಿಜಿಟಲ್ ವ್ಯವಹಾರಗಳ ಮೇಲೆ ನಂಬಿಕೆ ಕೂಡ ಕಡಿಮೆ ಆಗ್ತದೆ. ವೈಯಕ್ತಿಕ ಗೌಪ್ಯತೆ ಹಾನಿಯಾಗುವಂಥದ್ದು, ಸಂಸ್ಥೆಗಳ ವಿಶ್ವಾಸಾರ್ಹತೆ ಕೂಡ ಕುಸಿತ ಆಗುವಂಥದ್ದು, ಮಾನಸಿಕ ಒತ್ತಡ ಮತ್ತು ಸಾಮಾಜಿಕ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು. ಜನರಲ್ಲಿ ಡಿಜಿಟಲ್ ಸುರಕ್ಷತೆ ಅರಿವು ಮೂಡಿಸ್ತದೆ, ಮೋಸಗಳಿಂದ ರಕ್ಷಣೆ ಕೊಡುತ್ತದೆ, ಸುರಕ್ಷಿತ ಆನ್ಲೈನ್ ವರ್ತನೆ ಕೂಡ ಕಲಿಸ್ತದೆ, ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಬಳಸಲು ಸಹಾಯ ಮಾಡುತ್ತದೆ, ಸೈಬರ್ ಅಪರಾಧ ಪ್ರಮಾಣ ಕಡಿಮೆ ಮಾಡಲು ಇದು ಸಹಕಾರಿ.
0: ಮೇಡಮ್, ಕೊನೆಯದಾಗಿ ಆನ್ಲೈನ್ ಫ್ರಾಡ್ ಮತ್ತು ಸೈಬರ್ ಅಪರಾಧಗಳು, ಸೊ ಇದರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಗಳನ್ನು ನೀಡಬೇಕು.
1: ಇದಕ್ಕೆ ನಾವು ಸೈಬರ್ ಈ ಅಪರಾಧ ಮತ್ತು ಆನ್ಲೈನ್ ಫ್ರಾಡ್ಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ಮೊಬೈಲ್ ಆನ್ಲೈನ್ನಲ್ಲಿ ನಾವು ತುಂಬ ಹೊತ್ತು ಸಮಯ ಕಳೆಯುವುದ್ರಿಂದ, ಇಂಟರ್ನೆಟ್ಗಳು ನಮಗೆ ಸುಲಭವಾಗಿ ಸಿಗುದ್ರಿಂದ, ಅಂದ್ರೆ ನಮಗೆ ಹೇಗೆ ಬೇಕೋ ಅದು ಆ ರೀತಿಯಲ್ಲಿ ಬಳಸುವುದು ಬಿಟ್ಟು ನಾವು ಅದನ್ನ ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಅಂದ್ರೆ ಸುಲಭವಾಗಿ ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದೇವೆ. ನಮ್ಮ ಫ್ಯೂಚರ್ಗೆ ಹೇಗೆ ಯೂಸ್ ಆಗಬೇಕು ಹಾಗೆ ನಾವು ಅದನ್ನ ಬಳಸ್ಕೊಳ್ತಾ ಇಲ್ಲ. ಮತ್ತು ಈ ತಂತ್ರಜ್ಞಾನದ ದುರುಪಯೋಗ ಆಗ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದಷ್ಟು ಅದನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಇನ್ನು ಕಾನೂನಿನ ಅರಿವಿನ ಕೊರತೆ ಮೊದಲು ಹೇಳ್ಬೇಕಂತೇಳಿದೆ ಅಂತ ಹೇಳಿದ್ರೆ, ಕಾನೂನು ನಮ್ಗೆ ಗೊತ್ತಿರ್ತದೆ. ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ಗೆ ಈ ಮಾಹಿತಿ ಗೊತ್ತಿದ್ರು ಕೂಡ, ಅಂದ್ರೆ ನಾವು ಅಪರಾಧ ಮಾಡಿದ್ರೆ ನಮ್ಗೆ ಈ ಕಾನೂನು ಶಿಕ್ಷಿಸುವುದಿಲ್ಲ ಅನ್ನುವಂತ ಒಂದು ಸ್ಟ್ರಾಂಗ್ ಮನೋಭಾವ ಈ ಯಂಗ್ಸ್ಟರ್ಸ್ ನಲ್ಲಿ ಕೂತು ಬಿಟ್ಟಿದೆ. ಹಾಗಾಗಿ

0: ಸೈಬರ್ ಕ್ರೈಮ್ ಮತ್ತು ಆನ್ಲೈನ್ ಫ್ರಾಡನ್ನು ತಡೆಗಟ್ಟುವಂಥ ಕ್ರಮಗಳು ನಮ್ಮಲ್ಲೇ ಇದೆ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡುವುದರಿಂದ ಈ ಒಂದು ಅಪರಾಧಗಳನ್ನು ನಾವು ತಡೆಯಬಹುದು. ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಸೋಣ ಈ ಕ್ರೈಮನ್ನು.
1: ಒಳ್ಳೇದು ಮೇಡಮ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತೇಳಿದರೆ ಸೈಬರ್ ಅಪರಾಧಗಳು ಅದು ಹಾಗೂ ಆನ್ಲೈನ್ ಫ್ರಾಡ್ಗಳು. ಸೊ ಇವೆಲ್ಲ ಇದರ ಬಗ್ಗೆ ಪೋಷಕರು ಮತ್ತು ನಮ್ಮ ಸಮಾಜ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಟ್ಕೊಳ್ಬೇಕು, ಜೊತೆಗೆ ನಮ್ಮೆಲ್ಲ ಸಮಾಜಕ್ಕೆ ಬಹಳ ಮುಖ್ಯವಾದಂತಹ ಈ ಎಲ್ಲ ಮಾಹಿತಿಯನ್ನು ತಾವು ನೀಡಿದ್ದೀರಿ ಮೇಡಮ್. ಹಾಗಾಗಿ ತಮಗೆ ಏನು ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
0: ಧನ್ಯವಾದ ಸರ್.

ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ತಡೆ ಕಾಯಿದೆ, ಸೈಬರ್ ಕ್ರೈಂ ಪ್ರಿವೆನ್ಷನ್ ಆಕ್ಟ್ ಕುರಿತು ಮಾಹಿತಿಯನ್ನು ನೀಡಿದವರು ಮೂಡಬಿದರೆಯ ವಕೀಲರಾದ ಸೌಜನ್ಯ ಜೈನ್ ಇವರು. ಇವರನ್ನು ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕಾನೂನು ಸಲಹೆ ಪ್ರಸಾರವಾಯಿತು.
1: ಪ್ರಿಯ ಕೇಳುಗರೆ, ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಆದಿ ಮಧ್ಯ ಅಂತ್ಯರಹಿತಳು ನಿರ್ಗುಣಳು ನಿರಾಕಾರಳು ಆದಂತಹ ಆದಿಮಾಯೆಯಿಂದ ಆದಿ ಮಧ್ಯ ಅಂತ್ಯಗಳಿಗೆ ಉದ್ಘಾಟನೆಯೋ ಎಂಬಂತೆ ಮೂರು ಮೂರ್ತಿಗಳ ಸೃಷ್ಟಿಯಾಯಿತಂತೆ. ತಮ್ಮಲ್ಲಿ ಯಾರು ಶ್ರೇಷ್ಠ ಎನ್ನುವ ಜಿಜ್ಞಾಸೆಗೆ ಒಳಗಾಗಿದ್ದ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30

ಕೇಳುವರೆ, ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ದಿನೇಶ್ ಎಂ ಹಳೆನಿರಂಕಿ ಅವರಿಂದ ಭಾಷಣ, ದೇಶೀಯ ಭಾಷೆಗಳ ಭವಿಷ್ಯ. ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ.

ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ.

0: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯುವವಾಣಿ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಿನೇಶ್ ಎಂ ಹಳೆನೇರಂಕಿ ಇವರಿಂದ ಭಾಷಣ. ವಿಷಯ ದೇಶೀಯ ಭಾಷೆಗಳ ಭವಿಷ್ಯ. ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ದಿನೇಶ್ ಎಂ ಹಳೆನೇರಂಕಿ ಅವರಿಂದ ಭಾಷಣ. ವಿಷಯ ದೇಶೀಯ ಭಾಷೆಗಳ ಭವಿಷ್ಯ.
5: ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮಗಳಲ್ಲ, ಅವು ಸಾಹಿತ್ಯಗಳ ಸಾಮ್ರಾಜ್ಯ, ಸಂವೇದನೆಗಳ ಸಂಪರ್ಕ ಕೊಂಡಿಗಳು. ಭಾರತೀಯ ಭಾಷೆಗಳ ಭವಿಷ್ಯ ಎನ್ನುವುದು ಹಲವು ಬಾರಿ ಕೇವಲ ಭಾಷೆಗಳ ಭವಿಷ್ಯದ ಚರ್ಚೆಯಾಗಿ ಉಳಿಯದೆ ಅವು ಜನಾಂಗದ ಭೂತಕಾಲ ಮತ್ತು ಭವಿಷ್ಯತ್ತಿನ ಚರ್ಚೆಯನ್ನು ಪ್ರೇರೇಪಿಸುತ್ತವೆ. ಭಾರತದಲ್ಲಿ ಲಿಪಿಗಳನ್ನು ಹೊಂದಿದ್ದ ಭಾಷೆಗಳಿದ್ದಾವೆ. ಲಿಪಿಗಳನ್ನು ಹೊಂದಿದ್ದರೂ ಅವುಗಳು ಈಗಿನ ಜನಾಂಗಕ್ಕೆ ತಿಳಿಯದ ಕೇವಲ ಸಂವಹನದಲ್ಲಿ ಉಳಿದ ಜನಪದ ಸೊಗಡಿನ ಭಾಷೆಗಳಿದ್ದಾವೆ. ಸನ್ನೆ ಮತ್ತು ನಾನಾ ಬಗೆಯ ಸ್ವರಗಳಿಂದ ಸಂವಹನ ನಡೆಸುವ ಹಲವು ಜನಾಂಗಗಳು ಭಾರತದಲ್ಲಿದ್ದಾವೆ. ಅವುಗಳು ಒಂದು ಭಾಷೆಯೇ ಆಗಿದ್ದಾವೆ. ಅಧಿಕೃತ ಭಾಷೆ, ಆಡಳಿತ ಭಾಷೆಗಳು ಯಾವುದೇ ಇದ್ದರೂ ಕೂಡ ಶತಮಾನಗಳಿಂದ ನೂರಾರು ಭಾಷೆಗಳನ್ನು ಬಲ್ಲ ಮತ್ತು ಮಾತನಾಡುವ ಕೋಟ್ಯಾಂತರ ಜನರು ಇಲ್ಲಿದ್ದಾರೆ. ನಾವು ಭಾರತದ ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿ ಆಡಳಿತ ಭಾಷೆಯನ್ನು ಹೊರತುಪಡಿಸಿ ಹಲವಾರು ಪ್ರಾದೇಶಿಕ ಮತ್ತು ಜನಪದ ಭಾಷೆಗಳಿರುವುದು ಕಂಡುಬರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವುದು ಹಿಂದಿ ಭಾಷೆಯನ್ನು. ಸುಮಾರು 590 ಮಿಲಿಯನ್ ಜನ ಅದನ್ನು ಮಾತನಾಡ್ತಾರೆ. 45 ಮಿಲಿಯನ್ ಜನ ಕನ್ನಡವನ್ನು ಮಾತನಾಡ್ತಾರೆ. 70 ಮಿಲಿಯನ್ ಜನ ತಮಿಳು ಭಾಷಿಕರಿದ್ದಾರೆ. 78 ಮಿಲಿಯನ್ ತೆಲುಗು ಭಾಷಿಕರಿದ್ದಾರೆ.

ಹಾಗೆಯೇ 38 ಮಿಲಿಯನ್ ಜನ ಮಲಯಾಳಿ ಮಾತನಾಡ್ತಾರೆ. ಹಾಗೆಯೇ ಸುಮಾರು 200 ಮಿಲಿಯನ್ಗೂ ಹೆಚ್ಚು ಜನ ಬಂಗಾಲಿ ಮಾತನಾಡ್ತಾರೆ. ನಮ್ಮ ನಡುವೆ ತುಳು ಭಾಷಿಕರು ಸುಮಾರು 2 ಮಿಲಿಯನ್ ಜನ ಇದ್ದಾರೆ. ಬ್ಯಾರಿ ಭಾಷೆಯೂ ಇದೆ, ಸಂಸ್ಕೃತವೂ ಇದೆ. ಹಾಗೆಯೇ ಅತಿ ಕಡಿಮೆ ಜನ ಮಾತನಾಡುವ ಭಾಷೆ ಕೂಡ ಒಂದಿದೆ, ಅದನ್ನು ಅರನಾದನ್ ಎಂದು ಕರೀತಾರೆ. ಕೇರಳ ಮೂಲದ ಈ ಭಾಷೆಯನ್ನು ಮಾತನಾಡುವುದು ಸುಮಾರು 200 ರಿಂದ 300 ಮಂದಿ ಅಷ್ಟೇ. ಇದು ನಮ್ಮ ಭಾರತ. ವಿವಿಧತೆಯಲ್ಲಿ ಏಕತೆ ಎನ್ನುವುದೇ ಇಲ್ಲಿನ ಮೂಲ ಮಂತ್ರ. ಇಲ್ಲಿ ನಾನಾ ವರ್ಣಗಳ, ನಾನಾ ಧರ್ಮಗಳ, ನಾನಾ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಒಂದು ಧರ್ಮ, ಒಂದು ದೈವ, ಒಂದು ಭಾಷೆ ಎನ್ನುವುದು ಭಾರತದಲ್ಲಿ ಎಂದಿಗೂ ಸಾಧ್ಯವಾಗದೇ ಇರುವುದು. ಇನ್ನು ಸಂವಿಧಾನದಲ್ಲೂ ತಿದ್ದುಪಡಿ ತಂದು ಭಾಷೆಯನ್ನು ಹೇರುತ್ತೇವೆ ಎಂದು ಯಾರಾದರೂ ಹೊರಟರೆ ಅದು ಅವರ ಅವನತಿಗೆ ಕಾರಣವಾಗ್ತದೆ. ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರೆಯಾಗುವುದಕ್ಕೆ ಮೂಲ ಕಾರಣ ಉರ್ದು ಭಾಷೆಯ ಹೇರಿಕೆ. ಇವತ್ತಿಗೂ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೇರೂರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಏಕೆ ಎಂದರೆ ಹಿಂದಿ ಹೇರಿಕೆಯ ಭಯವೂ ಒಂದು ಮುಖ್ಯ ಕಾರಣ. ಹಾಗಾಗಿ ಹಿಂದಿ ಹೇರಿಕೆ ಎನ್ನುವುದು ದೇಶೀಯ ಭಾಷಾ ಭವಿಷ್ಯದ ಮೇಲೆ ಯಾವ ಅಡ್ಡಪರಿಣಾಮವೂ ಬೀರಲು ಸಾಧ್ಯವಿಲ್ಲ. ಇನ್ನು ಭಾಷಾ ವೈವಿಧ್ಯತೆಯ ಜೊತೆಗೆ ದೇಶೀಯ ಭಾಷಾ ಭವಿಷ್ಯದ ಕುರಿತು ಮಾತನಾಡುವುದಿದ್ರೆ, ಭಾರತ ಅದೆಷ್ಟೋ ದಾಳಿಗಳು, ಆಕ್ರಮಣಗಳ ನಂತರ ಕೂಡ ಇನ್ನೂ ಭಾರತವಾಗಿಯೇ ಉಳಿದಿದೆ ಎಂದರೆ ಅದು ಇಲ್ಲಿನ ವೈವಿಧ್ಯತೆಯ ಶಕ್ತಿಯೇ ಹೊರತು ಮತ್ತೊಂದಲ್ಲ. ಈ ವೈವಿಧ್ಯತೆ ಭಾಷೆಯನ್ನು ಕೂಡ ಹೊರತುಪಡಿಸಿಲ್ಲ. ಭಾರತದ ಸಂವಿಧಾನದ 8ನೇ ಪರಿಚ್ಛೇದದ ಕಾಲಂ 344A ಹಾಗೂ 351ರ ಪ್ರಕಾರ ಈ ದೇಶದ 22 ಭಾಷೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಆ ಪೈಕಿ 17 ಭಾಷೆಗಳು ನಮ್ಮ ರೂಪಾಯಿ ನೋಟುಗಳಲ್ಲೂ ಸ್ಥಾನ ಪಡೆದಿದ್ದಾವೆ. ಅದರಲ್ಲಿ ಕನ್ನಡವೂ ಇದೆ, ತೆಲುಗು ಇದೆ, ತಮಿಳು ಇದೆ. ಈ ಮಾನ್ಯತೆ ಪಡೆದ ಭಾಷೆಗಳಿಗೆ ಆಡಳಿತ ಭಾಷೆಯ ಸ್ಥಾನಮಾನವಿರುತ್ತದೆ. ನಾವು ಸರ್ಕಾರಿ ಸೇವೆಗಳಲ್ಲಿ ಬರೆಯುವ UPSC ಪರೀಕ್ಷೆಗಳನ್ನು ಕೂಡ ಈ ಭಾಷೆಗಳಲ್ಲಿ ಬರೆಯಬಹುದು. ಇನ್ನು ಸಂವಿಧಾನ ಹಿಂದಿಗೆ ಈ ದೇಶದ ಆಡಳಿತಾತ್ಮಕ ಸ್ಥಾನವನ್ನು ಕೊಟ್ಟಿದೆಯೇ ಹೊರತು ಇಲ್ಲಿ ಯಾವ ಭಾಷೆಯೂ ರಾಷ್ಟ್ರ ಭಾಷೆಯ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಹಿಂದಿ ಭಾಷೆ ಆಡಳಿತ ಭಾಷೆಯಾಗಿ ಕೂಡ ಅಧಿಕೃತತೆಯನ್ನು ಪಡೆದುಕೊಂಡದ್ದು ಸ್ವಾತಂತ್ರ್ಯದ ನಂತರ. ಹಿಂದಿಗೆ 1000 ವರ್ಷಗಳ ಇತಿಹಾಸವೂ ಇಲ್ಲ ಅನ್ನುತ್ತದೆ ದಾಖಲೆಗಳು. ಹಿಂದಿ ಹುಟ್ಟಿದ್ದು ಸುಮಾರು 12ನೇ ಶತಮಾನದ ನಂತರ. ಅದಕ್ಕೂ ಮೊದಲು ಸಂಸ್ಕೃತ ಮತ್ತು ಇತರ ಭಾಷೆಗಳು, ಅಂದರೆ ಅದರ ಜೊತೆಗೆ ಜನಸಾಮಾನ್ಯರು ಮಾತನಾಡುವಂತಹ ಪ್ರಾಕೃತ ಅನ್ನುವ ಭಾಷೆ ಚಾಲ್ತಿಯಲ್ಲಿತ್ತು. ಈ ಪ್ರಾಕೃತ ಸಂಸ್ಕೃತದಿಂದಲೇ ಹುಟ್ಟಿದಂತಹ ಒಂದು ಭಾಷೆ ಮತ್ತು ಈ ಪ್ರಾಕೃತ ಭಾಷೆಯ ಉಚ್ಚಾರಣೆ ಮತ್ತು ಶಬ್ದ ಬಳಕೆಗಳಲ್ಲಿ ಪ್ರಾದೇಶಿಕವಾಗಿ ಹಲವಾರು ಬದಲಾವಣೆಗಳಿತ್ತು. ಈ ದೇಶದ ಭಾಷಾ ವೈವಿಧ್ಯತೆ ಹೇಗಿದೆ ಅಂದರೆ, ಇಲ್ಲಿ ಒಂದು ರಾಜ್ಯದಲ್ಲಿ ಒಂದು ಭಾಷೆಯನ್ನೇ ನಾವು ಬೇರೆ ಬೇರೆ ರೀತಿಗಳಲ್ಲಿ ಮಾತನಾಡ್ತೇವೆ. ಉದಾಹರಣೆಗೆ ಹಳ್ಳೆಗನ್ನಡ, ಉತ್ತರ ಕನ್ನಡದ ಕನ್ನಡ, ಮಂಗಳೂರು ಕನ್ನಡ, ಮಂಡ್ಯದ ಕನ್ನಡಕ್ಕೂ ಹಲವಾರು ವ್ಯತ್ಯಾಸಗಳಿದ್ದಾವೆ. ಉತ್ತರ ಕರ್ನಾಟಕದ ಬಿಜಾಪುರದ ಕನ್ನಡದಲ್ಲಿ 5 ಬಗೆಯ ಉಚ್ಚಾರ ಶೈಲಿಗಳನ್ನು ಅವರು ಬಳಸ್ತಾರೆ. ಇಂತಹದ್ದೇ ಬದಲಾವಣೆಗಳು ಅಂದಿನ ಪ್ರಾಕೃತ ಭಾಷೆಯಲ್ಲೂ ಇತ್ತು. ಅಂಥದ್ದೇ ಒಂದು ಪ್ರಾಕೃತದ ಉಪಭಾಷೆ ಸೌರಶೇನಿ ಭಾಷೆ. ಇದನ್ನು ಹೆಚ್ಚಾಗಿ ಮಧ್ಯ ಭಾರತದಲ್ಲಿ ನಾಟಕಗಳ ರಚನೆ ಮತ್ತು ನಾಟಕಗಳ ಅಭಿನಯದಲ್ಲಿ ಪ್ರಾಚೀನ ಭಾರತೀಯರು ಬಳಸುತ್ತಿದ್ದರು ಎನ್ನಲಾಗಿದೆ. ಅಂದು ಅರ್ಧಮಾಗದಿ ಎನ್ನುವಂತಹ ಪ್ರಾಕೃತ ಭಾಷೆಯೂ ಕೂಡ ಉತ್ತರ ಭಾರತದಲ್ಲಿ ಬಳಕೆಯಲ್ಲಿತ್ತು. ಈ ಪ್ರಾಕೃತ ಭಾಷೆ ಭಾರತಕ್ಕೆ ಮುಸಲ್ಮಾನರ ಆಕ್ರಮಣ ಆಗುವವರೆಗೆ ಚಾಲ್ತಿಯಲ್ಲಿತ್ತು. ಯಾವಾಗ ಮುಸ್ಲಿಂ ದೊರೆಗಳು ದೆಹಲಿಯನ್ನು ಆಕ್ರಮಿಸಿಕೊಂಡು ಆಡಳಿತ ಭಾಷೆಯಾಗಿ ಪರ್ಷಿಯನ್ ಭಾಷೆಯನ್ನು ಜಾರಿಗೊಳಿಸಿದ ನಂತರ ಪ್ರಾಕೃತದ ಬಳಕೆಯಲ್ಲೂ ಸಾಕಷ್ಟು ವ್ಯತ್ಯಾಸ ಬಂತು. ಪ್ರಾಕೃತದೊಳಗೆ ಅದು ಭಾಷೆಯೇ, ಆ ಪ್ರಾಕೃತ ಭಾಷೆಯೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಅದರಲ್ಲಿ ಪರ್ಷಿಯನ್ ಪದಗಳು ಬೆರೆತು ಹೋದವು. ಮುಂದೆ ಮೊಘಲರ ಆಡಳಿತದಲ್ಲಿ ಹಿಂದೂಸ್ತಾನಿ ಮತ್ತು ಉರ್ದು ಭಾಷೆಗಳು ಜಾರಿಗೊಂಡವು. ಈ ಉರ್ದು ಹಾಗೂ ಹಿಂದಿ ಎರಡು ಅಮೆರಿಕನ್ ಇಂಗ್ಲಿಷ್ ಹಾಗೂ ಬ್ರಿಟಿಷ್ ಇಂಗ್ಲಿಷ್ ಇದ್ದಂತೆ. ಎರಡೂ ಒಂದಕ್ಕೊಂದು ತೀರಾ ಹತ್ತಿರದ ಮತ್ತು ಒಂದು ಭಾಷೆ ಗೊತ್ತಿದ್ರೆ ಇನ್ನೊಂದು ಭಾಷೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಭಾಷೆಗಳಾಗಿವೆ. ಮುಂದೆ ಈ ಹಿಂದಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಇಂಗ್ಲಿಷ್ನ ಹಲವು ಪದಗಳನ್ನು ತನ್ನದಾಗಿಸಿಕೊಂಡಿತು. ಫ್ರೆಂಚರ ಆಡಳಿತವಿದ್ದ ಕಡೆಗಳಲ್ಲಿ ಹಿಂದಿಗೆ ಫ್ರೆಂಚ್ ಪದಗಳು ಕೂಡ ಸೇರಿಕೊಂಡಿತು. ಶರ್ಟ್ ಅನ್ನುವುದಕ್ಕೆ ಹಿಂದಿಯಲ್ಲಿ ಕಮೀಜ್ ಅನ್ನುತ್ತಾರೆ, ಆದರೆ ಅದರ ಮೂಲ ಪದ ಕಮೀಸಾ ಕೂಡ ಪೋರ್ಚುಗೀಸರ ಕೊಡುಗೆಯೇ ಆಗಿದೆ. ವೈವಿಧ್ಯತೆಗಳಿಂದ ಭಾಷೆಯ ಭವಿಷ್ಯ ನಿರ್ಧರಿಸುವುದು ಕಷ್ಟವೇ ಆದರೂ ಕೂಡ ಅವು ಕಾಲ, ಜನಾಂಗ, ಪ್ರದೇಶ, ಆಡಳಿತ ಶಾಹಿಗಳ ಮೇಲೆ ಅವಲಂಬಿಸಿ ಕೆಲವಾರು ಬದಲಾವಣೆಗಳ ಜೊತೆಗೆ ಆಗಿನ ಜನರ ಸಂವೇದನೆಯ ಸಂಭಾಷಣೆಯ ಕೊಂಡಿಗಳಾಗಿ ಕೆಲಸ ಮಾಡಿದವೆ. ಇದರಿಂದ ಭಾಷೆ ನಾಶವಾಗುತ್ತದೆ ಎಂಬುದು ಒಪ್ಪುವುದಕ್ಕೆ ದೂರವಾದ ಮಾತು. ಸಿಂಧೂ ನದಿಯ ನಾಗರಿಕತೆಯ ಕಾರಣ ಸಿಂಧು ಹಿಂದುವಾಗಿ ಆನಂತರ ಹಿಂದೂಸ್ತಾನವಾದದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಹೀಗೆ ಸಿಂಧೂ ನದಿಯ ಆಚೆಗಿನ ಜನ ಮಾತನಾಡುತ್ತಿದ್ದ ಭಾಷೆಯನ್ನ ಹಿಂದವಿ ಎಂದು ಕರೆಯಲಾಯಿತು. ಈ ಹೆಸರನ್ನು ಕೊಟ್ಟವನು ಅಮೀರ್ ಖುಸ್ರೋ ಅನ್ನುವ ಕವಿ. 1253 ರಿಂದ 1325 ನಡುವೆ ಇದ್ದವ ಈತ. ಇದು ನಮ್ಮ ಭಾರತ. 1253 ರಿಂದ 1325 ನಡುವೆ ಇದ್ದ ಈತ ಅಲ್ಲಿಂದ ಮೊಘಲರ ಕಾಲ ಮುಗಿದು

ಈ ದೇಶವನ್ನು ಬ್ರಿಟಿಷರು ಆಕ್ರಮಿಸಿಕೊಂಡಾಗ ಇಲ್ಲಿನ ರಾಜ್ಯ ಭಾಷೆ ಇಂಗ್ಲಿಷ್ ಆಗಿತ್ತು, ಆದರೆ ಆಡಳಿತ ಭಾಷೆಯಾಗಿದ್ದುದು ಉರ್ದು. ಆಗಲೂ ಹಿಂದಿ ಭಾಷೆಯ ಬಳಕೆಯಿತ್ತು. ದೆಹಲಿಯ ಸುತ್ತಮುತ್ತಲಿನ ಶ್ರೀಮಂತ ಜನ ಬಳಕೆ ಮಾಡ್ತಾ ಇದ್ದಂತಹ ಕಡಿಬೋಳಿ ಅನ್ನೋ ಭಾಷೆಯ ಪದಗಳು ಬರುತ್ತಿದ್ದುವು ಮತ್ತು ಹಲವು ಭಾಷೆಗಳ ಜೊತೆ ಬೆರೆತಿದ್ವು. ಸ್ವತಂತ್ರ ನಂತರ ಭಾರತ ವಿಭಜನೆಗೊಂಡ ಮೇಲೆ ಉರ್ದು ಪಾಕಿಸ್ತಾನದ ಅಧಿಕೃತ ಭಾಷೆಯಾಯಿತು. ನಮ್ಮಲ್ಲಿ ಹಿಂದಿಯನ್ನು ಆಡಳಿತ ಭಾಷೆಯಾಗಿ ಪರಿಗಣಿಸಬೇಕು ಅನ್ನುವ ಹೋರಾಟ ಶುರುವಾಯಿತು. ದೇಶದಾದ್ಯಂತ ಅಂದು ಸಾಕಷ್ಟು ಮೆರವಣಿಗೆಗಳು, ಹಕ್ಕೊತ್ತಾಯಗಳು ಆದ ಮೇಲೆ 1949ರಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರ ಹಿಂದಿಯನ್ನ ಅಧಿಕೃತ ಆಡಳಿತ ಭಾಷೆಯಾಗಿ ಮಾಡಿತು. ಹಾಗಾಗಿ ಹಿಂದಿಗೆ ಮಾನ್ಯತೆ ದೊರೆಯಿತು ಮತ್ತು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜನ ಬಳಕೆ ಮಾಡುತ್ತಿರುವುದರಿಂದ ಸಹಜವಾಗಿಯೇ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ದೊರೆಯಿತು. ಹಾಗಂತ ಭಾರತದ ಯಾವ ಭಾಷೆಯೂ ಮೇಲು ಕೀಳು ಅನ್ನುವ ಚರ್ಚೆಯೊಳಗೆ ಬರಲು ಸಾಧ್ಯವೇ ಇಲ್ಲ. ಅವುಗಳು ಅವುಗಳದ್ದೇ ಆದ ಲಿಪಿ, ಅದರ ಜನಾಂಗ ಮತ್ತು ಸಂಸ್ಕೃತಿ, ಆಚಾರ ವಿಚಾರಗಳ ಜೊತೆಗೆ ಬೆರೆತು ಹೋಗಿರ್ತವೆ. ಭಾರತದ ಪ್ರತಿ ಭಾಷೆಯೂ ತನ್ನದೇ ಆದ ಇತಿಹಾಸವಿದೆ, ಜೊತೆಗೆ ಭವಿಷ್ಯವೂ ಇದೆ. ಭವಿಷ್ಯವನ್ನು ರೂಪಿಸುವ ಶಕ್ತಿಗಳೂ ಅದಕ್ಕಿವೆ. ಮೂರು ಸಮುದ್ರದ ನಡುವಿನ ಭೂಪ್ರದೇಶದ ಭಾಷೆಗಳು ನಮ್ಮ ದ್ರಾವಿಡ ಭಾಷೆಗಳು. ಇವು ಹಿಂದಿಗಿಂತಲೂ ಪುರಾತನ ಭಾಷೆಗಳು. ತಮಿಳನ್ನ ಸಂಸ್ಕೃತ ಹುಟ್ಟಿದ ನಂತರದ ಅತಿ ಪುರಾತನ ಭಾಷೆ ಅಂತ ಕರೀತಾರೆ. ಇನ್ನು ಕನ್ನಡ ಕ್ರಿಸ್ತಪೂರ್ವದಿಂದಲೂ ಬಳಕೆಯಲ್ಲಿದ್ದ ಅತಿ ಪುರಾತನ ಭಾಷೆ. ಅವತ್ತಿಗೆ ಹಳೆಗನ್ನಡ ಬಳಕೆಯಲ್ಲಿತ್ತು. ನಾವು ಹಳೆಗನ್ನಡದಿಂದ ನಡುಗನ್ನಡಕ್ಕೆ ಕಾಲಿಟ್ಟಾಗ ಕೂಡ ಇನ್ನೂ ಹಿಂದಿ ಭಾಷೆ ಸರಿಯಾಗಿ ಹುಟ್ಟಿರಲಿಲ್ಲ. ಅವತ್ತಿಗೆ ಉತ್ತರ ಭಾರತದಲ್ಲಿ ಪ್ರಾಕೃತ ಭಾಷೆಯ ವಿವಿಧ ಪ್ರಕಾರಗಳು ಬಳಕೆಯಲ್ಲಿದ್ದವು. 19ನೇ ಶತಮಾನದ ಕಾಲದಲ್ಲಿ ಕನ್ನಡ ಹೊಸಗನ್ನಡವಾಗಿ ರೂಪ ತಾಳಿತು. ಆಗಲೂ ಹಿಂದಿ ಭಾಷೆ ಉರ್ದುವಿನೊಂದಿಗೆ ಬಳಕೆಯಲ್ಲಿತ್ತೇ ಹೊರತು ಪ್ರತ್ಯೇಕ ಅಸ್ತಿತ್ವವನ್ನು ಪಡೆದಿರಲಿಲ್ಲ. ಹಿಂದಿಗೆ ಅದರದ್ದೇ ಆದ ಲಿಪಿ ಇಲ್ಲ. ಅದು ಬಳಕೆ ಮಾಡ್ತಾ ಇರುವಂಥದ್ದು ದೇವನಾಗರಿ ಲಿಪಿಯನ್ನು. ಭಾರತದ ಯಾವುದೇ ಭಾಷೆಯು ಭವ್ಯ ಇತಿಹಾಸದ ಜೊತೆಗೆ ತನ್ನದೇ ಆದ ಹಲವು ವಿಭಿನ್ನತೆಗಳನ್ನು, ಶ್ರೇಷ್ಠತೆಗಳನ್ನು ಉಳಿಸಿಕೊಂಡಿವೆ. ಹಾಗಂತ ಈಗಿನ ಜನಾಂಗ ಅದನ್ನು ಸರಿಯಾಗಿ ಬಳಸದೆ ಹಾಳು ಮಾಡುತ್ತಿದ್ದಾರೆ ಎನ್ನುವ ಹಾಗಿಲ್ಲ. ಬದಲಾಗಿ ಕಾಲ ಮತ್ತು ಜನಾಂಗ ಬದಲಾವಣೆಗಳ ಜೊತೆಗೆ ಭಾಷೆಯ ಭವಿಷ್ಯ, ವರ್ತಮಾನಗಳು ಕೂಡ ಬದಲಾಗ್ತವೆ. ನೇರವಾಗಿ ನಿಂತ ಮರ ಬದಲಾವಣೆಯ ಗಾಳಿಗೆ ಮುರಿದು ಬೀಳುವ ಸಾಧ್ಯತೆಗಳೇ ಹೆಚ್ಚು, ಅಲ್ಲವೇ? ಕನ್ನಡ ಭಾರತದ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಒಂದು. ಕನ್ನಡ ತನ್ನದೇ ಆದ ಲಿಪಿ, ವ್ಯಾಕರಣ, ಛಂದಸ್ಸುಗಳನ್ನು ಹೊಂದಿದೆ. ಕನ್ನಡದ ಲಿಪಿಯ ಮೂಲ ಬ್ರಾಹ್ಮಿ ಲಿಪಿ ಎನ್ನುತ್ತಾರೆ. ವಿನೋಬ ಭಾವೆ ಕನ್ನಡದ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆದಿದ್ದಾರೆ. ಯಾವುದೇ ಭಾಷೆಯನ್ನ ಕಲಿಯುವುದರಲ್ಲಿ ಯಾವ ತಪ್ಪೂ ಇಲ್ಲ. ನಾವು ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಿ, ಫ್ರೆಂಚ್, ಜರ್ಮನ್ ಹೀಗೆ ನಾನಾ ಭಾಷೆಗಳನ್ನು ಕಲಿಯುವ ಆಸಕ್ತಿ ಇಟ್ಟುಕೊಂಡಿದ್ರೆ ಅದು ತಪ್ಪೇ ಅಲ್ಲ. ಹಾಗಂತ ಯಾವ ಭಾಷೆಯನ್ನ ಯಾರ ಮೇಲೂ ಹೇರುವುದಕ್ಕೆ ನಮ್ಮ ಸಂವಿಧಾನ ಒಪ್ಪುವುದಿಲ್ಲ. ಅಂತಹ ಬಲತ್ಕಾರದ ಬದಲಾವಣೆ ಭಾಷೆಗಳ ಮೇಲಾದರೆ ಭಾಷೆಯೇ ಅವರನ್ನ ಬದಲಾಯಿಸುತ್ತದೆ. ಕಾರಣ ಭಾಷೆಗಳು ಕೇವಲ ಸಂವಹನದ ಕೊಂಡಿ ಮಾತ್ರವಲ್ಲ, ಅವು ಒಂದು ಪ್ರದೇಶ, ಒಂದು ಜನಾಂಗದ ಜೀವಾಳ ಮತ್ತು ಹಲವರ ಬದುಕು. ಇನ್ನು ದೇಶೀಯ ಭಾಷೆಗಳ ಭವಿಷ್ಯದಲ್ಲಿ ತಂತ್ರಜ್ಞಾನದ ಪಾತ್ರದ ಬಗ್ಗೆ ಮಾತನಾಡುವುದಿದ್ರೆ, ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ಉತ್ತೇಜಿತರಾಗಿ ಉತ್ತರ ಭಾರತದ ಶಿಕ್ಷಕರೊಬ್ಬರು ಸ್ವದೇಶಿ ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದ ಸುದ್ದಿ ದೇಶದೆಲ್ಲೆಡೆ ಸುದ್ದಿಯಾಗಿತ್ತು. ಭಾಷಾ ಭವಿಷ್ಯಕ್ಕೂ ಈ ಸ್ವದೇಶಿ ರೋಬೋಟ್ಗೂ ಏನು ಸಂಬಂಧ ಅಂತ ಕೇಳಿದರೆ, ಇದರ ವಿಶೇಷತೆಯೇ ಇದರ ಸಂಬಂಧ. 9 ಸ್ಥಳೀಯ ಭಾಷೆಗಳು ಮತ್ತು 38 ದೇಶೀಯ ಭಾಷೆಗಳು ಸೇರಿ 47 ಭಾಷೆಗಳಲ್ಲಿ ಈ ರೋಬೋಟ್ ಮಾತನಾಡುತ್ತದೆ. ಇದನ್ನ ಅಭಿವೃದ್ಧಿಪಡಿಸಿದವರು IIT ಬಾಂಬೆಯಲ್ಲಿ ಶಿಕ್ಷಕರಾಗಿದ್ದರು. ಇನ್ನು ಉತ್ತರ ಪ್ರದೇಶದ ಜೌನ್ಪುರ ಜಿಲ್ಲೆಯ ರಾಜ್ಮಲ್ಪುರ ಗ್ರಾಮದ ನಿವಾಸಿ ಮತ್ತು IIT ಬಾಂಬೆಯ ಕೇಂದ್ರ ವಿಜ್ಞಾನ ಶಾಲೆಯಲ್ಲಿ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಕ ದಿನೇಶ್ ಪಾಟೀಲ್ ಅನ್ನುವರು 9 ಸ್ಥಳೀಯ ಭಾಷೆಗಳು ಮತ್ತು 38 ವಿದೇಶಿ ಭಾಷೆಗಳನ್ನು ಮಾತನಾಡುವ ಶಾಲು ಎಂಬ ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದರು. ಭಾಷೆಗಳು ತಂತ್ರಜ್ಞಾನದ ಹಿಡಿತಕ್ಕೆ ಸಿಕ್ಕು ತಮ್ಮ ಸ್ವಂತಿಕೆಯನ್ನು, ಮೂಲ ರೂಪಗಳನ್ನು ಕಳೆದುಕೊಳ್ಳುತ್ತಿವೆ. ಹೀಗಾದರೆ ಎಷ್ಟು ಸಮಯ ನಮ್ಮ ಭಾಷೆ ಉಳಿದೀತು ಅನ್ನುವುದು ಕೆಲವರ ವಾದ. ಆದರೆ ತಂತ್ರಜ್ಞಾನದಿಂದ ಭಾಷಾ ಭವಿಷ್ಯವನ್ನು ಉಳಿಸುವ ಇಂತಹ ಉಪಯೋಗಯುತವಾದಂತಹ ಯೋಜನೆಗಳು ಮತ್ತು ಅದರ ಜೊತೆಗೆ ನಾವು ಅದನ್ನು ಎಷ್ಟು ಮತ್ತು ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಅನ್ನುವುದರ ಮೇಲೆ ನಮಗೆ ಭಾಷೆಗಳ ಹಿಡಿತ ಮತ್ತು ಅದರ ಮೇಲಿನ ಪ್ರೀತಿ ಎಷ್ಟಿದೆ ಅನ್ನೋದು ನಿರ್ಧಾರವಾಗ್ತದೆ. ಯಾವುದೇ ತಂತ್ರಜ್ಞಾನ ಬಂದರೂ ಅದರ ಮೇಲೆ ಅವಲಂಬಿತರಾದರೆ ಈಗ ಗಣಿತದ ಸಣ್ಣ ಪುಟ್ಟ ಬಾಯಿ ಲೆಕ್ಕಗಳಿಗೂ ನಮ್ಮ ಮೇಲೆ ನಾವೇ ನಂಬಿಕೆ ಕಳೆದುಕೊಂಡವರಂತೆ ಗಣಕಯಂತ್ರ ಬಳಸುವಂತೆ ಮುಂದೆ ಈ ಭಾಷಾ ಬಳಕೆಗೂ ರೋಬೋಟ್ಗಳ ಅವಲಂಬನೆ ಆಗುವ ಹೆದರಿಕೆ ಇರುವುದು ಸುಳ್ಳಲ್ಲ. ಇನ್ನು ಭಾಷಾಂತರ ಮತ್ತು ಭಾಷಾ ಭವಿಷ್ಯದ ಬಗ್ಗೆ ಮಾತನಾಡುವುದಿದ್ರೆ, ಪಾಶ್ಚಿಮಾತ್ಯ ಅಕಾಡೆಮಿಯಲ್ಲಿ ಭಾಷಾಂತರ ಮತ್ತು ಭಾಷಾಂತರದ ಅಧ್ಯಯನಗಳು ಫ್ಯಾಷನ್ ಆಗುವುದಕ್ಕೆ ಬಹಳ ಹಿಂದೆಯೇ ಭಾರತೀಯ ರಂಗಭೂಮಿ ಅನುವಾದದ ಅಭಿವೃದ್ಧಿಶೀಲ ಸಂಪ್ರದಾಯವನ್ನು ಹೊಂದಿತ್ತು ಅನ್ನುವುದು ತಜ್ಞರ ಅಭಿಪ್ರಾಯ. ಮೋಹನ್ ರಾಕೇಶ್, ಬಾದಲ್ ಸಿರ್ಕಾರ್, ಗಿರೀಶ್ ಕಾರ್ನಾಡ್ ಮುಂತಾದ ನಾಟಕಕಾರರು ಬಹುತೇಕ ಏಕಕಾಲದಲ್ಲಿ ಹಲವಾರು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದ್ದಾರೆ.
ಹಲವು ಸಾಹಿತ್ಯ ಪ್ರಕಾರಗಳ ರಚನೆಯ ಮೂಲ

ಭಾಷೆಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಕೆಲವು ಪ್ರಮುಖ ನಾಟಕಗಳನ್ನು ಅನುವಾದದಲ್ಲಿಯೇ ಪ್ರದರ್ಶಿಸಲಾಗಿದೆ. ಗಿರೀಶ್ ಕಾರ್ನಾಡ್ ಅವರ ಅಗ್ನಿ ಮತ್ತು ಮಳೆ, ಗೋವಿಂದ ದೇಶಪಾಂಡೆ ಅವರ ಚಾಣಕ್ಯ ವಿಷ್ಣುಗುಪ್ತ ಎರಡೂ ಮೊದಲು ಕನ್ನಡ ಅಥವಾ ಮರಾಠಿ ಬದಲಿಗೆ ಹಿಂದಿಯಲ್ಲಿ ಪ್ರದರ್ಶನಗೊಂಡಿತು. ಇಲ್ಲಿ ಭಾರತೀಯ ಭಾಷೆಗಳ ಉಳಿವು ಅಳಿವಿನ ಪ್ರಶ್ನೆ ಇಲ್ಲ. ಬದಲಿಗೆ ಸಾಹಿತ್ಯಗಳನ್ನು ಪ್ರೀತಿಸಿದಾಗ ಆಯಾ ಭಾಷೆಗಳಿಗುಣವಾಗಿ ಅವುಗಳು ಬೆಳೆಯುತ್ತವೆ, ಒಟ್ಟಿಗೆ ಭಾಷೆಗಳನ್ನು ಬೆಳೆಸ್ತವೆ. ದೇಶೀಯ ಭಾಷೆಗಳ ಭವಿಷ್ಯ ಇದು ಭಾಷೆಗಳ ಮೇಲಿಲ್ಲ, ಅದನ್ನು ಬಳಸುವವರ ಮತ್ತು ಅದನ್ನು ಉಳಿಸಿ ಬೆಳೆಸುವವರ ಮೇಲೆ ನಿಂತಿದೆ. ನೀನಾಸಂ ರಂಗಭೂಮಿ ತರಬೇತಿ ಶಾಲೆಯಲ್ಲಿ ಒಂದು ವರ್ಷದ ಕೋರ್ಸನ್ನು ನೀಡುತ್ತದೆ. ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ನೀನಾಸಂ ಪ್ರತಿನಿಧಿಗಳಾಗಿ ತಿರುಗಾಟದಲ್ಲಿ ಭಾಗವಹಿಸಲು ಶುರು ಮಾಡ್ತಾರೆ. ಪ್ರತಿ ಋತುವಿನ ತಿರುಗಾಟದ ಮೂರು ನಾಟಕಗಳನ್ನು ಅವುಗಳು ಪ್ರದರ್ಶಿಸುತ್ತವೆ. ಒಂದು ಸಾಮಾನ್ಯವಾಗಿ ಅದರಲ್ಲಿ ಕನ್ನಡ ನಾಟಕ, ಇನ್ನೊಂದು ಭಾರತೀಯ ಭಾಷೆಯ ಯಾವುದಾದ್ರೊಂದು ನಾಟಕ, ಮೂರನೆಯದು ವಿದೇಶಿ ಭಾಷೆಯ ನಾಟಕಗಳು ಈ ತಿರುಗಾಟದಲ್ಲಿ ಪ್ರದರ್ಶನ ಮಾಡಲ್ಪಡ್ತವೆ. ಇಲ್ಲಿ ಕುತೂಹಲಕಾರಿಯಾಗಿ ಕನ್ನಡೇತರ ಭಾರತೀಯ ನಾಟಕವು ಸಾಮಾನ್ಯವಾಗಿ ಕನ್ನಡದ ಪರಿಸ್ಥಿತಿಗೆ ಹೊಂದಿಕೊಳ್ತದೆ, ಆದರೆ ವಿದೇಶಿ ನಾಟಕಗಳನ್ನು ಸಾಮಾನ್ಯವಾಗಿ ಭಾಷಾಂತರಿಸಲಾಗ್ತದೆ. ಸನ್ನಿವೇಶಗಳು ಮತ್ತು ಪಾತ್ರಗಳು ಕನ್ನಡದ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತೆ ಯಾವುದೇ ಪ್ರಯತ್ನವಿಲ್ಲದೆ ಈಗ ಎಲ್ಲ ನಾಟಕಗಳು ಕನ್ನಡದಲ್ಲಿ ಪ್ರದರ್ಶಿಸಲಾಗುತ್ತಿದೆಯಾದರೂ ಕುತೂಹಲಕಾರಿಯಾಗಿ ಕನ್ನಡೇತರ ಭಾರತೀಯ ನಾಟಕವು ಸಾಮಾನ್ಯವಾಗಿ ಕನ್ನಡದ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತದೆ, ಆದರೆ ವಿದೇಶಿ ನಾಟಕವನ್ನು ಸಾಮಾನ್ಯವಾಗಿ ಭಾಷಾಂತರಿಸಲಾಗ್ತದೆ. ಸನ್ನಿವೇಶಗಳು ಮತ್ತು ಪಾತ್ರಗಳನ್ನು ಕನ್ನಡದ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವ ಯಾವುದೇ ಪ್ರಯತ್ನವಿಲ್ಲದೆ ಈಗ ಎಲ್ಲ ನಾಟಕಗಳನ್ನು ಕನ್ನಡದಲ್ಲಿ ಪ್ರದರ್ಶಿಸಲಾಗಿದ್ದರೂ ಕೂಡ ಇಲ್ಲಿ ಬಹುಭಾಷಾ ಅಭ್ಯಾಸವಿದೆ. ಇವು ಭಾಷೆಗಳ ಭವಿಷ್ಯ ಮಾತ್ರವಲ್ಲ, ಬೆಳವಣಿಗೆಗೂ ಈ ಭಾಷಾಂತರ ಮತ್ತು ಈ ಸಾಹಿತ್ಯ ಅಭ್ಯಾಸಗಳು ಸಹಾಯ ಮಾಡ್ತವೆ. ಮಾತೃಭಾಷೆಯಲ್ಲಿ ಅನ್ಯ ಭಾಷೆಗಳ ಮೇಲೆ ಕೆಲಸ ಮಾಡುವುದರಿಂದ ಕಲಾವಿದರನ್ನು ವಿಶ್ವಮಾನವರನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಭಾಷಾಂತರವು ಭಾಷೆಯ ಭವಿಷ್ಯವನ್ನು ನಿರ್ಧರಿಸಬಲ್ಲ ಬಹುದೊಡ್ಡ ಮಾಧ್ಯಮವಾಗಿದೆ. ಜೊತೆಗೆ ಹಲವರಿಗೆ ಭವಿಷ್ಯ ಕಟ್ಟಿಕೊಟ್ಟಿದೆ, ಕೊಡುತ್ತಿದೆ ಮತ್ತು ಮುಂದೆಯೂ ಭಾಷಾಂತರ ವ್ಯಕ್ತಿಯ ಜೊತೆ ಭಾಷಾ ಭವಿಷ್ಯವನ್ನು ಕಟ್ಟುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದೆ. ತಂದೊಡ್ಡಿರುವ ಅನಿಷ್ಟಗಳನ್ನು ಸವಾಲಾಗಿ ಸ್ವೀಕರಿಸದೇ ಇದ್ದರೆ ದೇಶೀಯ ಭಾಷೆಗಳ ಭವಿಷ್ಯ ಮಂಕಾದೀತು ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನದ ವಿಭಾಗದ ಪ್ರಾಧ್ಯಾಪಕರೊಬ್ಬರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವುದನ್ನು ನಾನು ಪತ್ರಿಕೆಯೊಂದರಲ್ಲಿ ಓದಿದ್ದೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾಷಾ ಅಧ್ಯಯನವನ್ನು ಅನುತ್ಪಾದಕ ಎಂದು ಹೇಳುತ್ತಿವೆ. ಜನರು ಅದನ್ನು ನಂಬಿ ಭಾಷಾ ಕಲಿಕೆಯಿಂದ ದೂರ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಕೆಲವು ಕೌಶಲ್ಯಗಳನ್ನು ಕಲಿಸಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡುವುದು ಇಲ್ಲವೇ ವಿದೇಶಗಳಿಗೆ ಕಲಿಸಿಕೊಡುವುದು ಮುಖ್ಯ ಮತ್ತು ಬಹುತೇಕರ ಎಲ್ಲರ ನಂಬಿಕೆಯಾಗಿದೆ. ಸ್ಪರ್ಧಾತ್ಮಕ ಆರ್ಥಿಕತೆಯ ಹಿಂದೆ ಬಿದ್ದಿರುವ ಜನರಿಗೆ ಭಾಷೆ ಮತ್ತು ಸಾಹಿತ್ಯ ಈಗ ಬೇಡವಾಗಿದೆ ಎನ್ನುವುದು ಕೆಲವರ ಅಭಿಪ್ರಾಯ. ಸಹಜವಾಗಿ ಪ್ರಶ್ನಿಸುವುದನ್ನು ಕಲಿಸುವ, ಇತಿಹಾಸವನ್ನು ಶೋಧಿಸುವ, ರಾಜಕೀಯ ವಿನ್ಯಾಸಗಳನ್ನು ವಿಶ್ಲೇಷಿಸುವ, ಮಾನವೀಯ ಸಂಬಂಧಗಳನ್ನು ಪರಿಶೋಧಿಸುವ ಭಾಷೆ ಮತ್ತು ಸಾಹಿತ್ಯದ ಮಹತ್ವ ಕಡಿಮೆಯಾಗುತ್ತದೆ. ಈ ನಡುವೆ ಭಾಷೆಗಳ ಕುರಿತು ತಿಳುವಳಿಕೆಗಳನ್ನು ಹೆಚ್ಚಿಸಿ ಮುಕ್ತ ಚಿಂತನೆಗೆ ಮತ್ತು ವಿಮರ್ಶೆಗೆ ಪೂರ್ಣ ಅವಕಾಶ ಮಾಡಿಕೊಡುವುದು ಪ್ರಜಾಪ್ರಭುತ್ವವಾದಿ ಸರ್ಕಾರಗಳ ಅತಿದೊಡ್ಡ ಜವಾಬ್ದಾರಿ. ಜನರ ನೈತಿಕತೆಯನ್ನು ಹೆಚ್ಚಿಸಲು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು, ಪ್ರಜಾಪ್ರಭುತ್ವದ ಬೇರುಗಳನ್ನು ಬಲಗೊಳಿಸಲು ಮತ್ತು ಜೊತೆಗಿರುವ ಜನರ ಯೋಚನಾ ಶಕ್ತಿಯನ್ನು ತೀಕ್ಷ್ಣಗೊಳಿಸಲು ಸರ್ಕಾರಗಳು ಬೌದ್ಧಿಕ ಸಂವಾದಗಳನ್ನು ಪ್ರೋತ್ಸಾಹಿಸುತ್ತಾ ಇರಬೇಕು. ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಮಾಧ್ಯಮಗಳು ಕೂಡ ಭಾಷೆಗಳ ಬಳಕೆಯಲ್ಲಿ ಹದಗೆಟ್ಟಿರುವುದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇದರ ಒಟ್ಟು ಪರಿಣಾಮವೋ ಎಂಬಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಭಾಷಾಧ್ಯಯನ ಕಳೆಗುಂದುತ್ತಿದೆ ಎನ್ನುತ್ತಾರೆ ಸಾಹಿತಿಗಳು. ಜಾಗತೀಕರಣದ ಇಂದಿನ ಸಂದರ್ಭದಲ್ಲಿ ಆಳುವ ಶಕ್ತಿಶಾಲಿ ಭಾಷೆಯಾಗಿ ಇಂಗ್ಲಿಷ್ ಹೊರಹೊಮ್ಮಿದೆ. ಇಂಗ್ಲಿಷ್ ಭಾಷೆ ಕಲಿತರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಎಂಬ ನಂಬಿಕೆ ಹಿನ್ನೆಲೆಯಲ್ಲಿ ಜಗತ್ತಿನ ಅನೇಕ ದೇಶಗಳು ಈ ಬೆಳವಣಿಗೆಯನ್ನು ಒಪ್ಪಿಕೊಂಡಿದ್ದಾವೆ. ಸರಿಯೋ ತಪ್ಪೋ, ಹೊಸ ತಲೆಮಾರಿನ ಜನರು ಇಂಗ್ಲಿಷನ್ನು ಅನ್ನದ ಭಾಷೆಯಾಗಿ ಗ್ರಹಿಸಿದ್ದಾರೆ ಎನ್ನುವುದು ಹಲವರ ಅಭಿಪ್ರಾಯ. ಅಧಿಕಾರಿಗಳು ಮತ್ತು ಸರ್ಕಾರಗಳು ದೇಶೀಯ ಭಾಷೆಗಳ ಕುರಿತು ನೋಡುತ್ತಿರುವ ನಿರ್ಲಕ್ಷ್ಯವು ಅವುಗಳನ್ನು ಜಗತ್ತಿನಾದ್ಯಂತ ಅವಸಾನದ ಅಂಚಿಗೆ ತಂದು ನಿಲ್ಲಿಸಿವೆ. ಭಾರತದಲ್ಲಿ ಈ ಸಮಸ್ಯೆ ಇನ್ನು ತೀವ್ರತರವಾಗಿದ್ದರೂ ಕೂಡ ಕೋಮುವಾದ, ಧರ್ಮ, ಭ್ರಷ್ಟಾಚಾರ, ಜಾತಿ, ರಾಜಕೀಯ ಮತ್ತಿತರ ವಿಷಯಗಳ ಕುರಿತು ಇಲ್ಲಿ ಚರ್ಚೆ ನಡೆದ ಹಾಗೆ ಹಿನ್ನಡೆ ಅನುಭವಿಸ್ತಾ ಇರುವಂತಹ ಕನ್ನಡದಂತಹ ಭಾಷೆಯ ಉಳಿಯುವಿಕೆಯ ಕುರಿತು ಸಂವಾದಗಳು ನಡೀತಾ ಇಲ್ಲ ಎಂದು ಒಬ್ಬ ಲೇಖಕರು ಹೇಳಿರುವುದನ್ನು ನಾನು ಓದಿದ್ದೆ. ಆದರೆ ಇಲ್ಲಿ ಭಾಷೆಗಳ ಭವಿಷ್ಯ ಕೇವಲ ಸರ್ಕಾರಗಳ ಮೇಲೆ ನಿರ್ಧರಿಸುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಆಡಳಿತ ವರ್ಗದ ಧೋರಣೆಗಳು ಈ ಭಾಷಾ ಬೆಳವಣಿಗೆ ಮತ್ತು ಅವುಗಳ ಉತ್ತಮ ಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಸರ್ಕಾರಗಳು ಮತ್ತು ಪೋಷಕರು ಎಡವುತ್ತಿರುವುದಂತೂ ನಿಜ. ಈ ಭಾಷೆಗಳ ಮೇಲಿನ ಅಸಡ್ಡೆ ಮತ್ತು ಕೇವಲ ಇಂಗ್ಲಿಷ್ ಮಾತ್ರವೇ ಮಾನ್ಯ ಅನ್ನುವ ಗುಣ
ಭಾಷೆಯ ಭವಿಷ್ಯದ ಮೇಲೆ ಕೊಡಲಿಯೇಟು

ಇದ್ದಂತೆ ಎಂದರೆ ತಪ್ಪಿಲ್ಲ. 2011 ಭಾರತೀಯ ಜನಗಣತಿಯಲ್ಲಿ 19,549 ಮಾತೃ ಭಾಷೆಗಳನ್ನು ಗುರುತಿಸಲಾಗಿದೆ. ಇಷ್ಟಿದ್ರೂ ಕೂಡ ಕೇವಲ 22 ಭಾಷೆಗಳನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಿ ಅವುಗಳನ್ನು ಸಬಲೀಕರಣಗೊಳಿಸಲು ಯತ್ನಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಳು, ಕೊಡವೆ ಭಾಷೆಗಳು ಸೇರಿದಂತೆ ಇತರ 99 ಭಾಷೆಗಳು ಆ ಪಟ್ಟಿಗೆ ಸೇರಲು ಹೋರಾಟ ನಡೆಸ್ತಾ ಇದ್ದಾವೆ. ಇನ್ನು ವ್ಯಾಪಾರಿ ಮನೋಭಾವದ ಜೊತೆ ದೇಶೀಯ ಭಾಷೆಗಳ ಭವಿಷ್ಯದ ಬಗ್ಗೆ ಮಾತನಾಡುವುದಿದ್ರೆ, ಜಾಗತೀಕರಣವು ಜಗತ್ತಿನ ಭಾಷೆಗಳ

0: ಇನ್ನು ವ್ಯಾಪಾರಿ ಮನೋಭಾವದ ಜೊತೆ ದೇಶೀಯ ಭಾಷೆಗಳ ಭವಿಷ್ಯದ ಬಗ್ಗೆ ಮಾತನಾಡುವುದಿದ್ರೆ, ಜಾಗತೀಕರಣವು ಜಗತ್ತಿನ ಭಾಷೆಗಳ ವ್ಯಾಕರಣವನ್ನು ಏಕರೂಪಿಯಾಗಿ ಮಾರ್ಪಡಿಸಿದೆ. ಖಾಸಗೀಕರಣ, ವ್ಯಾಪಾರೀಕರಣ ಹಾಗೂ ಮಾರುಕಟ್ಟೆಯ ನೀತಿಗಳ ಭಾಷೆಯ ಚಾಲ್ತಿಗೆ ಬಂದಾಗ ಭಾಷೆಯ ಜೊತೆಗಿರುವ ತತ್ವಶಾಸ್ತ್ರವು ತರ್ಕಶಾಸ್ತ್ರವು ಕಳೆಗುಂದಿತ್ತು ಅನ್ನುವುದು ಹಲವರ ಅಭಿಪ್ರಾಯ. ಶಿಕ್ಷಣದ ಅಂತಾರಾಷ್ಟ್ರೀಕರಣ ಇಂದಿನ ತೀವ್ರವಾದ ಪ್ರಕ್ರಿಯೆಗಳಲ್ಲಿ ಒಂದು. ವಿಶ್ವದ ಕುರಿತಾದ ಭಾರತದ ತಿಳುವಳಿಕೆಗಾಗಿ ಹಾಗೂ ಭಾರತದ ಕುರಿತಾಗಿ ವಿಶ್ವದ ತಿಳುವಳಿಕೆಗಾಗಿ ಈ ಅಂತಾರಾಷ್ಟ್ರೀಕರಣ ಪ್ರಕ್ರಿಯೆ ಅಗತ್ಯ ಎಂದು ಹೊಸ ಶಿಕ್ಷಣ ನೀತಿ ಪ್ರತಿಪಾದಿಸುತ್ತದೆ. ಉನ್ನತ ಶಿಕ್ಷಣದ ಜಾಗತೀಕರಣದ ಪರವಾಗಿ ಯುನೆಸ್ಕೋ ಮತ್ತು ವಿಶ್ವವಿದ್ಯಾಲಯಗಳ ಅಂತಾರಾಷ್ಟ್ರೀಯ ಸಂಸ್ಥೆಯು ಜಂಟಿಯಾಗಿ ಪ್ರಬಲವಾದ ವಾದವನ್ನು ಮಂಡಿಸಿವೆ. ಇದನ್ನು ವಿಶ್ವದಾದ್ಯಂತ ಕಾರ್ಪೊರೇಟ್ ವಲಯಗಳು ಬಲವಾಗಿ ಬೆಂಬಲಿಸಿದ್ದಾವೆ. ಪರಿಣಾಮವಾಗಿ 21ನೇ ಶತಮಾನದ 2ನೇ ದಶಕದ ಹೊತ್ತಿಗೆ ಶಿಕ್ಷಣವು ಕೈಗಾರಿಕೆಯಾಗಿ $1 ಬಿಲಿಯನ್ ಆದಾಯದ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಎನ್ನುವುದು ಭಾಷಾತಜ್ಞರ ಅಭಿಪ್ರಾಯ. ದೇಶೀಯ ಮತ್ತು ವಿದೇಶಿಯ ವಿಶ್ವವಿದ್ಯಾಲಯಗಳು ಒಟ್ಟಿಗೆ ಅಲ್ಲಿನ ಕಾರ್ಯಕ್ರಮಗಳು ಹಾಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕಾಗಿದೆ. ಇದರ ಭಾಗವಾಗಿಯೇ ದೆಹಲಿಯ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗಾಗಲೇ ವಿದೇಶಿ ಅಧ್ಯಾಪಕರು ಪಾಠ ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಶಿಕ್ಷಣ ರಫ್ತಿಗಾಗಿ ವಿಶೇಷ ವಲಯಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಆಗ ಸ್ಥಳೀಯ ಸಾಂಸ್ಕೃತಿಕ ಮತ್ತು ಪ್ರಾದೇಶಿಕ ವಿಶಿಷ್ಟತೆಗಳನ್ನೆಲ್ಲ ಹಿಂದಕ್ಕೆ ಸರಿಸಿ ವಾಸನೆ ಬಣ್ಣರಹಿತ ಒಂದು ತಲೆಮಾರು ಸೃಷ್ಟಿಯಾಗ್ತದೆ ಎನ್ನುವುದು ಹಲವರ ಅಭಿಪ್ರಾಯ. ಭಾಷಾ ಅಧ್ಯಾಪಕನ ಹೊಣೆಗಾರಿಕೆ ಇವತ್ತಿನ ಪ್ರವೇಶ ಪರೀಕ್ಷೆಗಳಂತೆಯೇ ಆಗಿದೆ. ಸಾಹಿತ್ಯದ ಪಠ್ಯಗಳನ್ನು ವಿಮರ್ಶಾತ್ಮಕ ಮತ್ತು ಕ್ರಿಯಾತ್ಮಕ ರೀತಿಯಲ್ಲಿ ರೂಪಿಸುವ ಜವಾಬ್ದಾರಿ ಭಾಷಾ ಅಧ್ಯಾಪಕನದ್ದು. ಅದರಿಂದ ಒಬ್ಬ ವಿದ್ಯಾರ್ಥಿಯಾಗಿ ಶಿವರಾಮ ಕಾರಂತರನ್ನು ಓದುವುದಾದರೆ ಕಾರಂತರ ಮೂಲಕೃತಿಯನ್ನು ಓದುವುದು, ಅವುಗಳ ಬಗ್ಗೆ ಚರ್ಚಿಸುವುದು, ವಿಚಾರ ವಿಮರ್ಶೆ ಮಾಡುವುದು ಮತ್ತು ಕೊನೆಯಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಒಂದು ಪ್ರಬಂಧವನ್ನು ಬರೆಯುವುದು, ಇದು ವಿದ್ಯಾರ್ಥಿಯನ್ನು ಪ್ರಶ್ನಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಪ್ರತಿಕ್ರಿಯೆ ಮತ್ತು ಸಮರ್ಥನೆಯ ಅನಂತರ ತರ್ಕಬದ್ಧವಾದ ಲೇಖನವೊಂದನ್ನು ರಚಿಸಲು ವಿದ್ಯಾರ್ಥಿಗೆ ಸಾಧ್ಯವಾಗಬಹುದು. ಆದರೆ ಇವತ್ತಿನ ಪ್ರವೇಶ ಪರೀಕ್ಷೆಗಳು ಪಠ್ಯಪುಸ್ತಕ ಮಾದರಿಯಲ್ಲಿಲ್ಲ, ಬದಲಾಗಿ ಕೇವಲ ಯಾಂತ್ರೀಕೃತವಾಗಿದೆ. ಸಾಹಿತ್ಯ ಕೃತಿಯ ಓದುವ ಖುಷಿಯನ್ನೇ ಇಂದಿನ ಪರೀಕ್ಷೆಗಳು ಕಸಿದುಕೊಂಡ ಹಾಗಿದೆ. ಪರೀಕ್ಷೆ ಎಂದರೆ ಆಲೋಚಿಸುವ ಖುಷಿ ಕೊಡುವ ಓದಿನ ಸಂಭ್ರಮವಾಗಬೇಕೇ ಹೊರತು ವಿನಃ ಲೆಕ್ಕ ತೂಗುವ ತಕ್ಕಡಿಯಾಗಬಾರದು ಎಂದು ನನಗೆ ತಿಳಿದ ಒಬ್ಬ ಭಾಷಾ ಪ್ರಾಧ್ಯಾಪಕರು ಹೇಳಿದ ಕಳಕಳಿ. ಭಾರತ ಭಾಷಾ ವೈವಿಧ್ಯತೆಗಳ ತವರೂರು. ಭಾಷೆಗಳು ಜನರ ಭವಿಷ್ಯವನ್ನು ನಿರ್ಧರಿಸಬಲ್ಲವು. ಆದರೆ ಭಾಷೆಯ ಭವಿಷ್ಯ ಜನರಿಂದ ನಿರ್ಧರಿತವಾಗುವುದು ಅನ್ನುವುದು ದೂರದ ಮಾತು. ನಾವು ಭಾಷೆಗಳ ಉಳಿವಿಗೆ ಹೋರಾಡಬೇಕಾಗಿಲ್ಲ, ಅವುಗಳ ಸಮೃದ್ಧಿಯ ಕುರಿತು ಭಾಷಣ ಮಾಡುವುದೂ ಬೇಕಾಗಿಲ್ಲ. ಕಾರಣ, ಭಾಷೆಗಳನ್ನು ನಾವು ಪ್ರಾಮಾಣಿಕವಾಗಿ ಬಳಸಿದರೆ ಸಾಕು, ಅವುಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ.
1: ಇದುವರೆಗೆ ದಿನೇಶ್ ಎಂ ಹಳೆನೇರಂಕಿ ಅವರಿಂದ ದೇಶೀಯ ಭಾಷೆಗಳ ಭವಿಷ್ಯ ಈ ಕುರಿತು ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ.
2: ನನ್ನ ಮೊದಲ ಕವನದ ಶೀರ್ಷಿಕೆ ಅವಳು ನಕ್ಕವಳು. ಅವಳು ನಕ್ಕವಳು, ವಿಷ ಉಂಡ ನೀಲಕಂಠನಂತೆ ತನ್ನೆದೆಯೊಳಗೆ ನೋವೆಲ್ಲ ಬಚ್ಚಿಟ್ಟುಕೊಂಡು ಅವಳು ಎಲ್ಲರಿಗೂ ಬೇಕಾಗಿ ಯಾರಿಗೂ ಬೇಡವಾಗಿ ನಿಂತವಳು. ಹೆಣ್ಣಾಗಿ ಹುಟ್ಟಿಸಿದ್ದು ಇರಬೇಕು, ಆ ದೇವರದೇ ತಪ್ಪು. ಇಲ್ಲದಿದ್ದರೆ ಕೇಳುತ್ತಿತ್ತೆ ಗಂಡಾಗಿದ್ದರೆ ಚೆನ್ನಾಗಿತ್ತು. ಇಲ್ಲದಿದ್ದರೆ ಕೇಳುತ್ತಿತ್ತೆ ಗಂಡಾಗಿದ್ದರೆ ಚೆನ್ನಾಗಿತ್ತು. ನಾಳೆ ಆದರೆ ಸಾಕು ಬೇರೆ ಮನೆಯ ಪಾಲಾಗುವಾಕೆ. ಅವಳಿಗೆ ಕಾಲೇಜುಗೀಲೇಜು ಮತ್ತ್ಯಾವುದರದು ಹಂಗೇಕೆ, ಕಾಲೇಜುಗೀಲೇಜು ಮತ್ತ್ಯಾವುದರದು ಹಂಗೇಕೆ. ಬಂದರೆ ಸಾಕು ನಾಲ್ಕು ಹೊಟ್ಟೆಗೆ ಹಿಟ್ಟು ಬೇಯಿಸಿ ಹಾಕಲಿಕ್ಕೆ, ಸಮಾಜದಂತೆ ಜಿಡ್ಡುಗಟ್ಟಿದ ರಾಶಿ ಪಾತ್ರೆ ಪಗಡೆಗಳ ತುಳಿಯಲಿಕ್ಕೆ ಎಂದಿದ್ದ ಅಪ್ಪ ತನ್ನ ಸಾಲ ತೀರಿಸಲಾಗದೆ ತಲೆ ಹಿಡುಕನಿಗೆ ಅವಳ ಕೊಟ್ಟು ಕೈ ತೊಳೆದುಕೊಂಡು ಬಿಟ್ಟ. ಸೂರ್ಯ ಮುಳುಗಿ ಕತ್ತಲಾಗುವಷ್ಟರಲ್ಲಿ ಬದುಕಿನ ಪುಟ ಅಡಿಮೇಲಾಗಿ ಬಿದ್ದಿತ್ತು. ಬ್ರಹ್ಮ ಬರೆದ ಅಣೆ ಬರಹವ ಬದಲಿಸುವ ಹಕ್ಕು ಈಗ ಬೇರೆಯವನದ್ದಾಗಿತ್ತು. ತಾಳಿ ಕಟ್ಟಿಸಿಕೊಂಡ ತಪ್ಪಿಗೆ ತಾಳಿಕೊಂಡಳು ಗಂಡನ ಗಂಡಸ್ತನವ. ಮನೆಯ ಮಹಾಲಕ್ಷ್ಮಿಯವಳು, ಮನೆಗಾಗಿ ಮೂರೊತ್ತು ಬೆವರು ಸುರಿಸುವವಳು. ಆದರೆ ತನ್ನೆಸರಲ್ಲಿ ಬಿಡುಗಾಸು ಇಲ್ಲದೆ ಪುಡಿಗಾಸು ಬೇಕೆಂದರೂ ಗಂಡನ ಬೇಡುವವಳು. ಜೀವನವನ್ನೇ ಸವೆಸಿದ್ದು ತನ್ನ ಗಂಡ ಮಕ್ಕಳು ಮನೆಗಾಗಿ. ಇದ್ದ ಎರಡೇ ರೊಟ್ಟಿಯನ್ನು ಅವರಿಗಿಟ್ಟು ನೀರು ಕುಡಿದು ಮಲಗಿದಾಕೆ. ಮಾಸಿದ ಎರಡೇ ಸೀರೆಗಳಲ್ಲಿ ಯೌವನವ ಕಳೆದು ಮುದುಕಿಯಾದಾಕೆ. ಎಲ್ಲರೂ ಕುಡಿದು ಬೆಳೆದವರೇ ಅವಳ ಬೆವರಹನಿಗಳನು. ಕೇಳಲಿಲ್ಲ ಅವರ್ಯಾರೂ ಕೂಡ ನಿನಗೇನು ಬೇಕಿಲ್ಲವೇನು, ಕೇಳಲಿಲ್ಲ ಅವರ್ಯಾರೂ ಕೂಡ ನಿನಗೇನು ಬೇಕಿಲ್ಲವೇನು. ಆದರೂ ಅವಳು ನಕ್ಕವಳು. ಮತ್ತೊಂದು ಶೀರ್ಷಿಕೆ ಎಲ್ಲವೂ ಮೊದಲಿನಂತಿಲ್ಲ. ಎಲ್ಲವೂ

0: ಮೊದಲಿನಂತಿಲ್ಲ, ನೀನು ಬದಲಾಗಿಬಿಟ್ಟೆ ಎಂದಳು ಅವಳು. ಹೌದು, ಎಲ್ಲವೂ ಮೊದಲಿನಂತಿಲ್ಲ. ಅವಳ ಮಾತುಗಳೀಗ ಸಾಂತ್ವನ ಹೇಳುತ್ತಿಲ್ಲ, ಮೌನವೂ ಮಾತನಾಡುತ್ತಿಲ್ಲ, ನೆನಪುಗಳು ಕಾಡುತ್ತಿಲ್ಲ, ಸಿಹಿಮುತ್ತು ಮತ್ತು ಬರಿಸುತ್ತಿಲ್ಲ, ಅಪ್ಪುಗೆಯ ಬಿಸಿಯೂ ಕಾವೇರಿಸುತ್ತಿಲ್ಲ. ನಾನೊಮ್ಮೆ ನಶೆಯಲ್ಲಿ ತೇಲುತ್ತಿದ್ದೆ, ಹೆಂಡದ ಅಮಲಿನಿಂದಲ್ಲ, ನನ್ನವಳ ಉತ್ಕಟ ಪ್ರೇಮದ ಕನಸಿನಲ್ಲಿ. ಆದರೆ ಈಗ ಅವಳ ನಗು ನಶೆ ಬರಿಸುತ್ತಿಲ್ಲ, ಉತ್ಕಟ ಪ್ರೀತಿಗೀಗ ಅರ್ಥವೇ ಇಲ್ಲ. ಅವಳ ಕಣ್ಣಲ್ಲೀಗ ಕತೆಗಳಿಲ್ಲ, ಕನಸುಗಳೂ ಇಲ್ಲ, ಇರುವುದೆಲ್ಲ ಬರೀ ಜಗದ ದೊಂಬರಾಟವಷ್ಟೇ. ಆದರೂ ಹರಿದು ಹೋದ ನದಿಯ ನೀರಿನಂತೆ ಮರಳಿ ಮರಳಿ ಕಾಡುವ ಅವಳ ನೆನಪುಗಳ ಚಿತ್ರಸಂತೆಯೊಳಗೆ ಕಳೆದೋಗಿ ಜಾತ್ರೆ ಜನರ ನಡುವೆ ಅಮ್ಮನ ಕಿರುಬೆರಳು ಜಾರಿ ತಬ್ಬಿಬ್ಬಾಗಿ ಅಲೆವ ಪುಟ್ಟ ಮಗುವಿನಂತಾಗಿದ್ದರೂ ಆ ಕಣ್ಣೀರು ನನ್ನ ಒಳಿಗೆ ಕಾಣುವುದೇ ಇಲ್ಲ. ಏಕೆಂದರೆ ಹುಡುಗರ ಕಣ್ಣೀರು ಯಾರಿಗೂ ಕಾಣುವುದೂ ಇಲ್ಲ, ಅದು ಕಣ್ಣನಿಂದ ಬರುವುದೂ ಅಲ್ಲ. ಆದರೂ ಎಲ್ಲವೂ ಮೊದಲಿನಂತಿಲ್ಲ. ಮತ್ತೊಂದು ಕವನದ ಶೀರ್ಷಿಕೆ ಅವಳೊಂದು ಕವಿತೆಯ ಸಾಲು. ಅವಳೊಂದು ಕವಿತೆಯ ಸಾಲು ಬರೆಯಲಿಷ್ಟಿದೆ ಮಹಾ ಅವಳ ಬಗ್ಗೆ. ಶಕುಂತಲೆ ಜೂಲಿಯಟ್ನಿಂದ ಶುರುವಾದರೂ ಒಂದೆರಡು ಮಹಾಕಾವ್ಯಗಳಾಗುವಷ್ಟು. ಆದರೂ ಅವಳು ಬರೀ ಕವಿತೆಯ ಸಾಲಷ್ಟೇ. ಅವಳೊಂದು ಅರ್ಥವಾಗದ ಕವಿತೆಯ ಸಾಲು, ಅವಳೊಂದು ಅರ್ಥವಾಗದ ಕವಿತೆಯ ಸಾಲು. ಒಂದೊಂದು ಅಕ್ಷರದೊಳಗು ಮತ್ತೊಂದು ನಿಗೂಢ ಸಾಲು. ಅದ ಅರ್ಥ ಮಾಡಿಕೊಳ್ಳಲಾದರೂ ನಾನು ಕವಿಯಾಗಬೇಕಿತ್ತು, ಆಗಲಾದರೂ ಬರೆಯಬಹುದಿತ್ತೇನೋ ಮತ್ತಷ್ಟು ಸಾಲು. ಅವಳೊಂದು ಅರ್ಥವಾಗದ ಕವಿತೆಯ ಸಾಲು. ಅವಳ ಸೊಬಗ ಕಂಡ ನನ್ನ ಸ್ಥಿತಿ ಮಾತ್ರ. ಅಲ್ಲಗಳು ಬಡಿದಪ್ಪಿಸುವ ಕಡಲ ತೀರದ ಹಾಡು, ಗೂಡು ಬಿಟ್ಟ ಗುಬ್ಬಚ್ಚಿ ಮರಿಯ ಪಾಡು. ಅವಳೊಮ್ಮೆ ನಗಬಾರದಿತ್ತೆ? ತನ್ನ ಜಡೆಯ ಕುಣಿಸಿಕೊಂಡು ಹಿಂತಿರುಗಿ ನೋಡಿ, ಉದ್ದ ಜಡೆಯಲ್ಲಿ ಮುಡಿದಿದ್ದ ಗುಲಾಬಿ ಹೂವಿನಂತೆ, ಅಥವಾ ಪುಸ್ತಕದೊಳಗೆ ಮರಿ ಹಾಕಲು ಕಾದಿರುವ ನವಿಲು ಗರಿಯಂತೆ. ಆಗಲಾದರೂ ಹುಟ್ಟುತ್ತಿತ್ತೇನೋ ಮತ್ತೊಂದು ಕವಿತೆಯ ಸಾಲು. ಕವಿತೆಯೊಂದ ಮುಗಿಸಿದ್ದರೆ ನಾನು ನನ್ನವಳ ನೆಚ್ಚಿನ ಕವಿಯಾಗಬಹುದಿತ್ತೇನು. ಕವಿತೆಯೊಂದ ಮುಗಿಸಿದ್ದರೆ ನಾನು ನನ್ನವಳ ನೆಚ್ಚಿನ ಕವಿಯಾಗಬಹುದಿತ್ತೇನು. ಮತ್ತೊಂದು ಕವನದ ಶೀರ್ಷಿಕೆ ತಪ್ಪು ಅವನದೇ ಇತ್ತು. ತಪ್ಪು ಅವನದೇ ಇತ್ತು ಅವಳನ್ನ ಪ್ರೀತಿಸಿದ್ದು. ಕ್ಯಾಂಡಿಯ ಜೊತೆಯಲ್ಲಿ ಕನಸುಗಳ ಕಂಡಿದ್ದು, ಮುಗಿಯದ ಹಾದಿಯಲ್ಲಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದು. ತಪ್ಪು ಅವನದೇ ಇತ್ತು, ಅವಳನ್ನ ತನ್ನವಳು ಎಂದುಕೊಂಡಿದ್ದು. ಅವಳ ಕನಸುಗಳಿಗೆ ಜೀವ ತುಂಬಲು ಹೊರಟಿದ್ದು, ಅವಳ ಭಾವನೆಗಳಿಗೂ ಬೆಲೆ ಕೊಟ್ಟಿದ್ದು. ತಪ್ಪು ಅವನದೇ ಇತ್ತು, ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯನ್ನೇ ಬಯಸಿದ್ದು. ಅವಳ ಮೌನಕ್ಕೂ ಮಾತಿಗೂ ಮೂಕನಂತೆ ತಲೆಯಾಡಿಸಿದ್ದು. ಹೌದು, ತಪ್ಪು ಅವನದೇ ಇತ್ತು. ಅವನ ಬಿಸಿಯುಸಿರ ಭಾಷೆಯನ್ನೇ ತಿಳಿಯದವಳು ಕೊನೆ ಉಸಿರಿನ ತನಕವೂ ಜೊತೆಯಾಗುತ್ತಾಳೆ ಎಂದುಕೊಂಡಿತ್ತು. ಎಷ್ಟಾದರೂ ತಪ್ಪು ಅವನದೇ ಅಲ್ಲವೇ? ಮತ್ತೊಂದು ಕವನದ ಶೀರ್ಷಿಕೆ ದೇವರು ಮಾರಾಟಕ್ಕಿದ್ದಾನೆ. ಅಲ್ಲೊಂದು ನಗರದ ಬೀದಿ ಬದಿಯ ಜನಜಂಗುಳಿಯ ಫುಟಬಾತು ರಸ್ತೆಯ ಮೇಲೆ ಗಡ್ಡ ಬಿಟ್ಟ ವ್ಯಾಪಾರಿಯೊಬ್ಬನ ರಾಶಿ ರಾಶಿ ಗಾಜಿನ ಫ್ರೇಮುಗಳೊಳಗೆ ದೇವರೊಬ್ಬ ಆಶೀರ್ವಾದ ಮಾಡುತ್ತಿದ್ದ. ಕಾಣದ ತನ್ನನ್ನು ಕೊಳ್ಳಲು ಬರುತ್ತಿರುವವನ ಕಾಯುತ್ತ. ಆನೆ ಮುಖವಾಡ ಧರಿಸಿದ ಗಣೇಶ, ಕೊರಳಿಗೆ ಸರ್ಪ ಸುತ್ತಿದ ಶಿವ, ಮೂರು ಮುಖ ಕಾಣುತ್ತಿದ್ದ ನಾಲ್ಮುಗ, ಅದೆಷ್ಟೋ ದೇವರಿದ್ದರಲ್ಲಿ ಮಾರಾಟಕ್ಕೆ. ಆತನ ಬಳಿ ಕೇಳಿದೆ ನಾನು, ಇದರಲ್ಲಿ ನಿಜದೇವರು ಯಾರು? ಯಾವುದೋ ಮಾಯಾಲೋಕದಲ್ಲಿ ಮುಳುಗಿದ್ದ ಆತ ಮರಳಿ ಎದ್ದವನೇ, ಊಹೂ, ಅವರ್ಯಾರೂ ದೇವರಲ್ಲ, ನೀನೇ ನಿಜ ದೇವರು ಎಂದು ಬಿಟ್ಟ. ಏನು, ನಾನು ದೇವರ? ಕೇಳಿಬಿಟ್ಟೆ ಅವಕ್ಕಾಗಿ ಒಮ್ಮೆಗೆ. ಹೌದು, ನೀನೇ ನಿಜ ದೇವರು. ನೀನು ದೇವರಾಗಿರದಿದ್ದರೆ ಇಲ್ಲಿಗೆ ಎತಕೆ ಬರುತ್ತಿದ್ದೆ? ಮೂರು ದಿನಗಳಿಂದ ಅನ್ನವಿಲ್ಲದೆ ಬಳಲಿದ್ದ ನನ್ನ ಹೆಂಡಿರು ಮಕ್ಕಳ ಗಂಜಿಗಾಗಿ ಈ ಫ್ರೇಮುಗಳನ್ನಾದರೂ ಏಕೆ ಕೊಂಡುಕೊಳ್ಳುತ್ತಿದ್ದೆ? ಅಲ್ಲವಯ್ಯ, ಈ ಗಾಜಿನ ಫ್ರೇಮುಗಳೊಡನೆ ಇಷ್ಟೊಂದು ದೇವರಿದ್ದಾರಲ್ಲ, ಆ ದೇವರೆಲ್ಲ ಹೇಗೆ ಹುಟ್ಟುತ್ತಾರೆ ಎನ್ನುವುದನ್ನಾದರೂ ಹೇಳು. ಓ, ದೇವರು ಹುಟ್ಟುವುದಾ? ಅಸಾಮಾನ್ಯನೊಬ್ಬ ಸತ್ತಾಗ ದೇವರೊಬ್ಬ ಹುಟ್ಟುತ್ತಾನಂತೆ
1: ಅವನೇ ಮತ್ತಷ್ಟು ಹುಟ್ಟು ಸಾವಿಗೆ ಕಾರಣನಾಗುತ್ತಾನಂತೆ. ಅವರು ಸತ್ತ ನಂತರ ಮತ್ತಷ್ಟು ಮಗದಷ್ಟು ದೇವರುಗಳು ಹುಟ್ಟಬಹುದು. ಅವರೆಲ್ಲರೂ ದೇವರಾಗಿ ಮತ್ತಿದೆ ಗಾಜಿನ ಫ್ರೇಮುಗಳ ಒಳಗಡೆ ಬಂದಿಯಾಗಬಹುದು.
0: ಮತ್ತೊಂದು ಕವನದ ಶೀರ್ಷಿಕೆ ಪ್ರೀತಿ ಎನ್ನುವುದು. ಪ್ರೀತಿ ಎನ್ನುವುದು ಮೊಬೈಲಿನ ಒಳಗಿಲ್ಲ. ಮೆಸೇಜುಗಳ ಸಂಖ್ಯೆ ಪ್ರೇಮವನ್ನು ವ್ಯಾಖ್ಯಾನಿಸುವುದೂ ಇಲ್ಲ.
1: ವಾಟ್ಸಪ್ಪಿನ ಡಿಪಿಯಷ್ಟು ಬದುಕು ಸುಂದರವಿರುವುದಿಲ್ಲ.
0: ಇಲ್ಲಿ ಎಲ್ಲವೂ ಸ್ನ್ಯಾಪ್ಚಾಟಿನ ಫಿಲ್ಟರಿನಂತೆ. ಬಯೋದಲ್ಲಿ ಬರದಂತೆ ಬದುಕಲಿಕ್ಕೆ ಸಾಧ್ಯವೂ ಇಲ್ಲ. ಪ್ರೊಫೈಲ್ ಒಳಗೆ ಇರುವುದೆಲ್ಲ ಸತ್ಯವೂ ಅಲ್ಲ. ಇನ್ಸ್ಟಾಗ್ರಾಮ್ ಫೋಟೋ ನೋಡಿ ಹುಟ್ಟಿದ ಪ್ರೀತಿ ವಾಟ್ಸಪ್ನಲ್ಲಿ ಬ್ಲಾಕ್ ಆಗಿ ಮುಗಿಯುತ್ತದಷ್ಟೇ.

0: ಇನ್ಸ್ಟಾಗ್ರಾಂ ಫೋಟೋ ನೋಡಿ ಹುಟ್ಟಿದ ಪ್ರೀತಿ ವಾಟ್ಸಪ್ನಲ್ಲಿ ಬ್ಲಾಕ್ ಆಗಿ ಮುಗಿಯುತ್ತದಷ್ಟೇ. ಮಿಡ್ ನೈಟ್ ಮಾತುಕತೆಗಳು ಮೌನವಾಗುತ್ತವೆ, ಚಾಟುಗಳು ಸಾಯುತ್ತವೆ, ಕಂಡ ಕನಸುಗಳಂತೆ. ಮೌನವೂ ಕೆಲವೊಮ್ಮೆ ಮಾತನಾಡುತ್ತದೆ, ಆ ಮಾತು ಕೇಳಿದರೆ ಪ್ರೀತಿಯು ಉಳಿಯುತ್ತದೆ. ಮತ್ತೊಂದು ಕವನದ ಶೀರ್ಷಿಕೆ ಸಂಕ್ರಾಂತಿ. ಹಬ್ಬದ ಹುರುಪಿಲ್ಲದ ಬಿಸಿನೆಸ್ಸು ಕ್ಲಾಸಿನ ಬಿಳಿ ಕಾಲರ್ನ ಬಿಸಿ ಜನಗಳ ಮಧ್ಯೆ ಕಿಚ್ಚು ಹಾರುವ ದನಗಳಿಗೆಲ್ಲಿದೆ ಸಂಕ್ರಾಂತಿಯ ಭಾಗ್ಯ. ಹಬ್ಬ ಬಂದರೆ ಸಾಕು ಸಿಹಿ ತಿಂಡಿ ಕೇಳುತ್ತಿದ್ದ ಪುಟ್ಟನಿಗೀಗ ಪಬ್ಜಿಯದೇ ಧ್ಯಾನ. ಬತ್ತಾಸು ಬೇಕಾಗಿದೆಯಾ ಅವನಿಗೀಗ? ರಜ ಬಂದರೆ ಸಾಕು ಊಟಿ ಹಾದಿ ಹಿಡಿಯುವ ಐಟಿ ತರುಣರಿಗೆ ಹಬ್ಬದೂಟದ ರುಚಿಗೆ ಜೊಲ್ಲು ಸುರಿಸಲಾದರೂ ಪುರುಸುತ್ತಿಲ್ಲಿದೆ ಈಗ. ಹಳ್ಳಿಯ ಸಗಣಿ ವಾಸನೆಯೇ ಅಸಹ್ಯವೆನ್ನುವ ಮೋರಿ ಪಕ್ಕದಲ್ಲೇ ಮನೆ ಕಟ್ಟಿಕೊಂಡ ಮಹಾನಗರಗಳ ಮಂದಿಗೆ ಸೂಪರ್ ಮಾಲಿನ ಎಳ್ಳು ಬೆಲ್ಲವೇ ಸರ್ವಸ್ವ.
1: ಇದುವರೆಗೆ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
2: ಆಕಾಶವಾಣಿ ಮಂಗಳೂರು.

ಕೇಳುವರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಪ್ರಾಯೋಜಿತ ಕಾರ್ಯಕ್ರಮ ಏನು ಪೊಯ್ಯ ಆರೋಗ್ಯ ದೀಪ, ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಸಂಧಿವಾತ, ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಕಾಮತ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನುಪೊಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. 8:30 ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಹಾಗೂ ಎಸ್ಒಬಿ ಸೆಲೆಕ್ಷನ್ ಕಮಿಟಿಯ ಸದಸ್ಯರಾಗಿರುವ ನಾಗಳ್ಳಿ ಅನಿಲ್ ಕುಮಾರ್ ಅವರ ಜೊತೆ ಮಾತುಕತೆ ಕೇಳುವಿರಿ. ರಾಜ್ಯವ್ಯಾಪ್ತಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿ ರಂಜುನಿ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಪೃಥ್ವಿರಾಜ್ ಕವತ್ತಾರು ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, ರೈತರಿಗೆ ಸಲಹೆ 6:50, 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಪ್ರವೇಶಾತಿ ಕುರಿತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. 7:20 ಸುಗಮ ಸಂಗೀತ ಭಾವಗೀತೆಗಳು, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಕನ್ನಡ ಮತ್ತು 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಬೆಳಗ್ಗೆ 10:00 CIET ಮತ್ತು NCERT ಪ್ರಾಯ

0: ಉಚಿತ ಕಾರ್ಯಕ್ರಮ ಉಮಂಗ್ 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪದ್ಮಾ ತಲ್ವಾಲ್ಕರ್ ಅವರ ಗಾಯನದಲ್ಲಿ ರಾಗ್ ಜಾನ್ಪುರಿ ಕೇಳುವರಿ. 12:05 ವನಿತಾ ವಿಹಾರ. ಬಕ್ರೀದ್ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಮಹಿಳೆಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೀದಿ ವ್ಯಾಪಾರಿಗಳ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಕುರಿತಾಗಿ ಮಾಹಿತಿ. 1:20 ಸ್ವರ ಮಾಧುರ್ಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳು. 5:00 ಜನಪದ ಸಂಗೀತ. ಪಡು ಕೋಣಾಜಿ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಹಾಲಿಂಗ ಶೆಟ್ಟಿಯ ಪಾರ್ಧನ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವರಿ. ಸಂದರ್ಶಕರು ಗಾಯತ್ರಿ ಎಂ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ದಿಸ್ ಇಸ್ ಆಕಾಶವಾಣಿ. ದಿ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The Cabinet Committee on Economic Affairs, CCEA, today approved the continuation of the Scheme to Modernize the Public Distribution System, PDS, including ration support, dealer support and technology upgrades till March 2031. The umbrella scheme, called Scheme for Assistance in Ration Transport and Handling Income with Automation in PDS, Sarthak PDS, has been cleared in the 16th Finance Commission Cycle Award period with an outlay of 25,530 crore rupees as central share. Briefing media in New Delhi, Information and Broadcasting Minister Ashwini Vaishnav said the scheme will provide assistance to state agencies for intrastate movement of food grains, support fair price shops and help in modernization of public distribution system.
2: इस प्रोग्राम में तीन बड़े सुधार आज अप्रूव हुए हैं.
3: Three major reforms have been introduced in this program today. First, the government will support the transportation cost incurred in moving food grains from large FCI warehouses in the states to fair price shops across different districts and divisions. Second, there was a need to increase the remuneration of fair price shop dealers, and a decision has been taken in this regard as well. Third, efforts will be made to modernize the public distribution system through the use of technology.
2: Public distribution system ko hum kaise modernize kar sakte.
1: The minister said the scheme will work towards fulfilling the government's commitment to 81.35 crore persons covered under the National Food Security Act. He said the scheme is not a replacement of the existing PDS scheme. Home Minister Amit Shah has hailed the approval of Sarthak PDS phase 2 by the Union Cabinet. The Supreme Court today upheld the legality of the Special Intensive Revision SIR of electoral rolls being conducted by the Election Commission of India, ECI. The court held that the Election Commission has the power to conduct SIR under Article 324 of the Representation of the People Act 1950. It observed that SIR advances the constitutional imperative of free and fair elections. The top court pronounced the judgment in the writ petitions which challenged the notification issued by the ECI in June last year to conduct SIR in Bihar. Hearing another case, the Apex Court today said the ongoing trial related to the 2023 violence in Manipur needs to be expedited and sought a status report from the authorities. A bench comprising Chief Justice of India Suryakant and Justice Joymalia Bagchi noted that according to an SIT report, charge sheet

0: writs had been filed in 207 cases against more than 400 accused persons. In another case, the Supreme Court today agreed to examine a plea challenging a CBSE policy mandating the study of three languages, including at least two native Indian languages, for Class 9 students. The Apex Court issued notices to the Centre, CBSE and the NCERT and sought their replies within 2 weeks. President Draupadi Murmu today said development of the Northeast is vital for the country's overall progress. Addressing the convocation ceremony of the Sikkim University in Gangtok, the president urged students to contribute to nation building through innovation, ideas and mutual trust. Earlier in the day, President Murmu flagged off a women-centric public transport service titled Pink City Runner Ama Didi Bahini Bus Seva in Gangtok. Prime Minister Narendra Modi has urged citizens across the country to take all possible precautions amid soaring temperatures being witnessed in different parts of the country. In a social media post, Mr. Modi advised people to keep themselves hydrated, avoid stepping out during peak afternoon hours, carry water when stepping out of the home, and extend help to others by offering them water during the harsh weather conditions. In Singapore Open Badminton, Indian shuttler HS Pranoy stunned fifth-ranked Jonathan Christie of Indonesia in the first round of men's singles today. However, in another round of 32 match, Kidambi Srikanth lost to Singapore's Low Keen Yu. In IPL cricket, Sunrisers Hyderabad will face Rajasthan Royals in the eliminator match at New Chandigarh this evening. The match will start at 7:30 p.m. The team that loses the eliminator exits the competition, while the winner will take on Gujarat Titans in the second qualifier to be played on Friday for a place in the final. And with that, we end this news bulletin.
1: Idu Akashvaniya Mangaluru Kendra. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಗಳನ್ನು ಆಲಿಸೋಣ.
2: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
2: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆರಂಭದಲ್ಲಿ ಕೇಳಿ ವಿದ್ಯಾಭೂಷಣ ಹಾಡಿರುವ ಹರಪನಹಳ್ಳಿ ಭೀಮವ್ವ ಅವರ ರಚನೆ ಗಜಮುಖ ಗಣಪತಿಗೆ ನಮೋ ನಮೋ.

0: ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರೇಣ ಸಾರ್ವಜನಿಕ ವಿತರಣ ಪ್ರಣಾಳ್ಯಾಃ ಆಧುನಿಕೀಕರಣಾರ್ಥಂ 5,50,000 ಕೋಟಿ ರೂಪ್ಯಕಾಣಾಂ ಕೇಂದ್ರೀಯ ಪರಿವ್ಯಯೇನ ಸಹ ಸಾರ್ಥಕ PDS ಯೋಜನಾಯಾಃ ವಿಸ್ತಾರಾಯ ಸ್ವೀಕೃತಿಃ ಪ್ರದತ್ತಾ. ಸರ್ವೋಚ್ಚ ನ್ಯಾಯಾಲಯೇನ ಮತದಾತೃಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣಾಯ ನಿರ್ವಾಚನಾಯೋಗಸ್ಯ ಅಧಿಕಾರಃ ನ್ಯಾಯೋಚಿತಂ ಅಂಗೀಕೃತಂ. ದೇಶಸ್ಯ ವಿವಿಧೇಷು ಭಾಗೇಷು ವರ್ಧಮಾನಂ ತಾಪಮಾನಂ ಅವಲೋಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರಿಕಾನ್ ಯಥಾಶಕ್ಯಂ ಸಾವಧಾನಾನ್ ಭವಿತುಂ ಸಾಗ್ರಹಂ ಪ್ರಬೋಧಿತವಾನ್. ಕೇಂದ್ರೀಯಾನ್ವೇಷಣಾಭಿಕರಣೇನ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾಯಾಃ ಪ್ರಶ್ನಪತ್ರ ಗೋಪನ ಭಂಗ ಪ್ರಕರಣೆ ಅಪರೌ ದ್ವೌ ಅಭಿಯುಕ್ತೌ ನಿಗಡಿತೌ. ಅಪಿ ಚ IPL ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ ಮೊಹಾಲಿ ನಗರಸ್ಯ ನ್ಯೂ ಚಂಡೀಗಢ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಆರ್ಥಿಕ ಪ್ರಕರಣ ಮಂತ್ರಿಮಂಡಲ ಸಮಿತ್ಯಾ ಅದ್ಯ ಷೋಡಶ ವಿತ್ತಾಯೋಗಸ್ಯ ಪುರಸ್ಕಾರ ಚಕ್ರಾವಧೌ ಸಾರ್ಥಕ್ PDS ಇತಿ ಅಮ್ರೇಲಾ ಯೋಜನಾಯಾಃ ನಿರಂತರತಾಯೈ 30,55,000 ಕೋಟಿ ರೂಪ್ಯಕಾಣಾಂ ಕೇಂದ್ರೀಯ ವಿನಿಯೋಗಃ ಕರಿಷ್ಯತೆ. ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಇಯಂ ಯೋಜನಾ ರಾಜ್ಯ ಸಂಸ್ಥಾಭ್ಯಃ ರಾಜ್ಯಾಂತರ್ಗತ ಖಾದ್ಯಾನ್ನ ಪರಿವಹನಾಯ ಸಾಹಾಯ್ಯಂ ಪ್ರದಾಸ್ಯತಿ. ಸಹೈವ ಉಚಿತ ಮೂಲ್ಯಾಪಣಾನಾಂ ಸುದೃಢೀಕರಣಂ ಕರಿಷ್ಯತಿ. ತಥಾ ಚ ಸಾರ್ವಜನಿಕ ವಿತರಣ ಪ್ರಣಾಳ್ಯಾಃ ಆಧುನಿಕೀಕರಣೇಪಿ ಸಹಯೋಗಂ ಕರಿಷ್ಯತಿ.
2: इस प्रोग्राम में 3 बड़े सुधार आज अप्रूव हुए हैं. सबसे पहला, राज्य सरकारों के एजेंसीज राज्य में जो FCI का बड़ा गोडाउन होता है वहां से डिफरेंट डिस्ट्रिक्ट्स में डिविजन्स में फेयर प्राइस शॉप तक पहुंचाने का जो कॉस्ट होती है उस कॉस्ट को सपोर्ट करेंगे. दूसरा, फेयर प्राइस शॉप्स है उनमें डीलर्स का रेमुनरेशन रखा गया था उसको बढ़ाने की जरूरत थी तो वो भी फैसला लिया गया. और तीसरा फैसला, टेक्नोलॉजी का यूज करके पब्लिक डिस्ट्रीब्यूशन सिस्टम को हम कैसे मॉडर्नाइज कर सकते हैं.
1: ಮಂತ್ರಿಣಾ ಪ್ರೋಕ್ತಂ ಯತ್ ಅಸ್ಯಾಂ ಯೋಜನಾಯಾಂ ಕೃತ್ರಿಮ ಮೇಧಾಯಾಂ ಆಧಾರಿತಾಃ ನಿರ್ಮಲ ಆಶಾ ಸಕ್ಷಮಾಖ್ಯಾಃ ತ್ರಯಃ ಘಟಕಾಃ ಭವಿಷ್ಯಂತಿ. ತೇನ ಸ್ಪಷ್ಟೀಕೃತಂ ಯತ್ ನಿರ್ಮಲಿತಿ ಕೃತ್ರಿಮ ಮೇಧಾಚಾಲಿತಃ ವಾಸ್ತವಿಕ ಸಮಯ PDS ಲಾಭಾರ್ಥಿ ಪಂಜೀಕರಣ ಮಂಚಃ ಅಸ್ತಿ. ಸಹೈವ ಆಶಾ ಇತಿ ಬಹುಭಾಷೀಯ ಕೃತ್ರಿಮ ಮೇಧಾ ಆಧಾರಿತ ಜನಪರಿದೇವನಾ ನಿವಾ

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳೀಲಿ ಅಂದರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕ್ಬೋದು, ಆದರೆ ಕೂಡಿ ಬಾಳೋದನ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳಿಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವ್ರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗೆ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದರೆ, ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ. ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದವರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದರೆ ನೀವು ಹೈದರಾಬಾದ್ಗೆ ಬಂದರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ದರೂ, ನಿಮ್ಮ ಮೇಲೆ FIR ಆಗದೇ ಇದ್ದರೂ ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡ್ಬೋದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಿಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬೋದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂಥ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಾಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕ್ಕೊಂಡು ಜೈಲ್ ಪಾಲಾಗ್ಬೋದು. ಎಂಥ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಆವ್ನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ.

0: ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡುಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದರೆ ಇದಕ್ಕೂ ಮೊದಲು 100 ಹಿಂದಿನ 3 ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರ್ಯ ಥರನೇ ಲಕ್ಕುಂಡಿಲಿ ಎಲ್ಲೆಲ್ಲ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸ್ಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ಲರೂ ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣವರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನು ಮಾಡಿದರೂ ಕೋತಿ ಮಾತ್ರ ತನ್ನ ಕೆಲಸ ತಾನು ಮಾಡ್ತಾನೇ ಇತ್ತು. ಸಡನ್ನಾಗಿ ಎಲ್ಲರೂ ಹೇಳದೆ ಕೇಳದೆ ಸಭಾಂಗಣದಿಂದ ಲೈನಾಗಿ ಹೊರಟರು. ಎಲ್ಲರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲಸ ಅಂತ ಎದುರಿಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರಿಯ ಕೇಳುಗರೆ, ಏನಪ್ಪಯ್ಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪಯ್ಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನಪ್ಪಯ್ಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: www.radiomitra.com.
1: ದುಡಿಮೆಯ ದೇವರು ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ
3: ಹನಿ ಹನಿ ಗೂಡ್ರೆ ಹಳ್ಳ ತೆನೆ ತೆನೆ ಗೂಡ್ರೆ ಬಳ್ಳ.
4: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
7: ದೊಡ್ಡ

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು, ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ

0: ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರು ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು ಜೂನ್ ಮೊದಲ ವಾರದಲ್ಲಿ ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು

0: ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವನ್ ಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಮಂಗಳೂರಿನ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಹಾಗೂ ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳುವಿರಿ. ಈಗ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ.
1: ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಂಗಳೂರಿನ ಕುಡುಪು ಗ್ರಾಮದ ಜೆಸಿಂತಾ ಡಿಸಿಲ್ವಾ ಅವರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಇನ್ನೂ ಉಳಿದುಕೊಂಡಿದೆ ಅಂದ್ರೆ ಜೆಸಿಂತಾರಂತ ಕೃಷಿ ಪ್ರೇಮಿಗಳಿಂದ ಅಂತ ಹೇಳ್ಬಹುದು. ಈಗ ಅವರ ಕೃಷಿ ಅನುಭವವನ್ನ ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನಿಮಗೆ ಕೃಷಿಯಲ್ಲಿ ಒಲವು ಮೂಡಿದ್ದು ಹೇಗೆ?
2: ನನಗೆ ಕೃಷಿಯಲ್ಲಿ ಮೊದಲೇನಿರ್ಲಿಲ್ಲ, ಮದುವೆ ಆಗುವ ಮೊದಲು. ಆಮೇಲೆ ಸ್ವಲ್ಪ ಗಾರ್ಡನಿಂಗ್ ಅಂತ ಮಾಡ್ತಿದ್ದೆ ನಾನು. ಆಮೇಲೆ ಮದುವೆ ಆದ್ಮೇಲೆ ಇಲ್ಲಿ ತೋಟದ ಕೆಲಸ ಅಲ್ಲದೆ ಬೇರೆ ಏನಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಕೆಲಸಕ್ಕೆ ತೋಟಕ್ಕೆಲ್ಲ ಹೋಗಿ ನನಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು. ಈಗ ನಾವೇ ಹೆಚ್ಚು, ನಾನು ಗಂಡ ಹೆಂಡತಿ ನಾವೇ ಮಾಡುವುದು ಹೆಚ್ಚು.
1: ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ
2: ಇದ್ದೀರಿ? ಒಂದು 30 ಇಯರ್ಸ್.
1: ಏನೆಲ್ಲ ಬೆಳೆಸ್ತಾ ಇದ್ದೀರಿ?
2: ತೆಂಗು, ಬಾಳೆ, ಅಡಿಕೆ, ಒಳ್ಳೆ ಮೆಣಸು, ಇಷ್ಟೆಲ್ಲ ಮಾಡ್ತೇವೆ. ಕೆಲವು ತರಕಾರಿ ಸಹ ಮಾಡ್ತೇವೆ.
1: ಅಡಿಕೆ ಮರ ಎಷ್ಟಿದೆ ನಿಮಗೆ?
2: ಅಡಿಕೆ ಮರ ಅಂದ್ರೆ ನಮ್ಗೆ ಒಂದು 1.5 ಎಕರೆ ಅಷ್ಟು ಜಾಗ ಉಂಟು. ಸಾಧಾರಣ ಒಂದು 1000 ಇರ್ಬೋದು ಅಂದ್ರೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಮೊದ್ಲಿದ್ದು ತೋಟ ಸಹ ಉಂಟು, ಹಳೆ ತೋಟ ಅದು. ಆಮೇಲೆ ನಾವು ಮದುವೆ ಆದ್ಮೇಲೆ ಸ್ವಲ್ಪ ನೆಟ್ಟದೆಲ್ಲ ಉಂಟು, ಹಾಗೆ ಒಟ್ಟಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು 1.5 ಎಕರೆ ಹೇಳ್ಬಹುದು.
1: ಈಗ ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ?
2: ಊರಿದ ತಳಿ, ಬೇರೆ ಯಾವುದೂ ಇಲ್ಲ, ಊರಿದ ಮೊದಲಿಂದ. ಆದ್ರೆ ಯಾಕೆ ಬೆಳೆಸ್ತೇವೆ ಅಂದ್ರೆ ತುಂಬಾ ಸಮಯ ಬಾಳಿಕೆ ಬರ್ತದೆ, ಅದಕ್ಕೋಸ್ಕರ ನಾವು ಅದನ್ನೇ ಬೆಳೆಸುದು.
1: ನೀವು ಗಿಡ ಎಲ್ಲ ಯಾವ ತರ
2: ಅಂದ್ರೆ? ನಾವೇ ಗಿಡ ಮಾಡುದು, ಅಡಿಕೆ ಹಾಕಿ ಹೊರಗಿದ ಗಿಡ ಯಾವುದು ತರುದಿಲ್ಲ ನಾವು. ನಾವೇ ಈಗ ವರ್ಷ ವರ್ಷ ಯಾವುದು ಅಡಿಕೆ ಮರದಲ್ಲಿ ಒಳ್ಳೆ ಅಡಿಕೆ ಆಗ್ತದೆ ಅದರದ್ದೇ ಸ್ವಲ್ಪ ಸ್ವಲ್ಪ ಇಟ್ಟು ಅದನ್ನೇ ಗಿಡ ಮಾಡಿ ನಾವೇ ನೆಡುದು.
1: ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ?
2: ನಮ್ಗೆ ಬೋರ್ವೆಲ್ ಉಂಟು, ಅಂದ್ರೆ ನೀರು ಎಷ್ಟು ಬೇಕಾದ್ರೂ ಅಷ್ಟು. ಮತ್ತೆಲ್ಲ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ದೇವೆ. ಮತ್ತು ವಾರಕ್ಕೆ ಒಂದು ಸಲ ನೀರು ಬರುದು ಎಲ್ಲ ತೋಟಕ್ಕೆ, ಒಂದೇ ಸಲ ಬಿಡುದು.
1: ಮತ್ತೆ ಗೊಬ್ಬರ ಎಲ್ಲ ಯಾವ ರೀತಿ?
2: ಗೊಬ್ಬರ ನಾವು ಸಾವಯವ ಗೊಬ್ಬರ. ಈಗ ಮೊದಲೆಲ್ಲ ಹಟ್ಟಿ ಗೊಬ್ಬರ ಹಾಕ್ತಿದ್ದೆ,

0: ಮತ್ತೆ ಸಗಣಿ ಎಲ್ಲ ನಾವು ಬೇರೆ ಕಡೆಯಿಂದ ತಂದು ಅದನ್ನೇ ಒಣಗಿಸಿ ಉಡಿ ಮಾಡಿ ಅದನ್ನೇ ರೌಂಡ್ ಎಲ್ಲ ಹಾಕ್ತೇವೆ. ಮತ್ತು ನಾವು ಹೆಚ್ಚು ಸುಡುಮಣ್ಣು ಹಾಕೋದು, ಸುಡುಮಣ್ಣು ಮಾಡಿ ಎಲ್ಲ ಇದಕ್ಕೆ ಸಹ ಒಂದು ಸಾಧಾರಣ ಒಂದು 2 ಕೆಜಿ 3 ಕೆಜಿಯಷ್ಟು ಸುಡುಮಣ್ಣು ಹಾಕ್ತೇವೆ.
1: ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣಿನ ಪೋಷಕಾಂಶದ ಮಟ್ಟವನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ನೀವು ಮಣ್ಣಿನ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಳ್ತೀರಿ?
2: ಸಾವಯವ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಒಂದು. ಇನ್ನೊಂದು ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವುದು, ಇದಕ್ಕಾಗಿ ಮಲ್ಚಿಂಗ್ ಮಾಡುವುದು ಹಾಗೂ ಗಿಡದ ಬುಡಕ್ಕೆ ಸೊಪ್ಪುಗಳನ್ನು ಬಳಸ್ತೇವೆ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ.
1: ಈಗ ಮಳೆ ಎಲ್ಲ ಜೋರು ಬರ್ತಾ ಇದೆ ಅಲ್ಲ, ನಿಮಗೇನಾದ್ರೂ ಕೊಳ್ಳೆ ರೋಗ ಬಾಧೆ ಅದಕ್ಕೆಲ್ಲ ಏನ್ ಮಾಡ್ತೀರಿ?
0: ಕೊಳ್ಳೆ ರೋಗ ಬರ್ತದೆ ನಾವಂದ್ರೆ ಮಳೆ ಬಾರದ್ದು ನೋಡಿ ಇದು ಮೈ ಸುತ್ತೆಲ್ಲ ಸಿಂಪಡಣೆ ಮಾಡ್ತೇವೆ. ಆದ್ರೆ ಜಾಸ್ತಿ ಮಳೆ ಬಂದ್ರೆ ಸಿಂಪಡಣೆ ಮಾಡ್ಲಿಕ್ಕೂ ಆಗುದಿಲ್ಲಲ್ಲ, ಜನ ಸಿಕ್ಕಿದ್ರು ಸಹ ಹತ್ಲಿಕ್ಕೆ ಆಗುದಿಲ್ಲಲ್ಲ. ಆ ಮಳೆ ಬರುವ ಮೊದಲು ಮಾಡಿ ಬಿಡ್ತೇವೆ, ಆಮೇಲೆ ಬಂದಾಗ ಏನು ಮಾಡಿದ್ರು ಆಗುದಿಲ್ಲ, ಬಿಟ್ಟದ್ದು ನೋಡಿ ಮಾಡ್ತೇವೆ, ಅದಷ್ಟು ಉಳಿಸ್ಲಿಕ್ಕೆ ನೋಡ್ತೇವೆ.
1: ನೀವು ಬೋರ್ಡೋ ಮಿಶ್ರಣ ಯಾವ ರೀತಿ ಅಡಿಕೆಗೆ ಬಳಸ್ತೀರಿ?
0: ಅದು ನಾವು ಅಂದ್ರೆ ಒಂದು ಬ್ಯಾರಲ್ಲಿಗೆ 2 ಕೆಜಿ ಬೋರ್ಡೋ ಮಿಶ್ರಣ ಹಾಕ್ತೇವೆ, ಅದಕ್ಕೆ 1 ಕೆಜಿಗೆ 1 ಕೆಜಿ ಸುಣ್ಣ ಅದನ್ನೇ ಮಾಡಿ ನಾವು ಮಿಕ್ಸ್ ಮಾಡಿ ಸಿಂಪಡಿಸುವುದು. ಒಂದು ಬ್ಯಾರಲ್ಲಿಗೆ 2 ಕೆಜಿ ಹಾಕುದು, ಹಾಗೆ ನಾವು ಸಿಂಪಡಿಸ್ತೇವೆ. ಅಂದ್ರೆ ಸಿಂಪಡಿಸ್ಲಿಕ್ಕೆ ಜನ ಬರ್ತಾರೆ, ಮಿಕ್ಸ್ ಮಾಡೋದು ನಾವು, ಮತ್ತೆ ಸ್ವಲ್ಪ ಗಮ್ ಹಾಕ್ತೇವೆ ಅದಕ್ಕೆ. ಪ್ರತಿ ವರ್ಷ ನಾವು ಹಾಗೆ ಮಾಡುದು.
1: ಈಗ ಮಾರುಕಟ್ಟೆಯಲ್ಲಿ ಬೇರೆ ಎಲ್ಲ ಸಿಂಪರಣೆಗೆ ಮದ್ದುಗಳು ದೊರೀತವಲ್ಲ, ಅದನ್ನ ಯಾವ್ದಾದ್ರೂ ಬಳಸಿದ್ರೆ ಅಲ್ಲ ನೀವು ಸಾಂಪ್ರದಾಯಿಕ
0: ವರ್ಷ ವರ್ಷ ಅದನ್ನೇ ಬಳಸುದು? ಬೇರೆ ಯಾವ್ದು ಬಂದದ್ದು ನಾವು ಇಷ್ಟವರೆಗೂ ಮಾಡ್ಲಿಲ್ಲ. ಹೇಳ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ, ನಾವು ಮಾಡ್ಲಿಲ್ಲ ಇಷ್ಟವರೆಗೂ.
1: ವರ್ಷದಲ್ಲಿ ಎಷ್ಟು ಸಲ ನೀವು ಸಿಂಪರಣೆ ಮಾಡ್ತೀವಿ?
0: ಮಳೆ ಕಡಿಮೆ ಇದ್ರೆ ಒಂದೇ ಸಲ, ಮಳೆ ಜೋರು ಬಂದ್ರೆ ವರ್ಷಕ್ಕೆ 3 ಸಲ ಮಾಡಿದ್ದು ಉಂಟು ನಾವು, ಇಲ್ಲದ್ರೆ ಎಲ್ಲ ಹೋಗಿ ಹಾಳಾಗ್ತದಲ್ಲ.
1: ಈಗ ನೀವು ಜೈವಿಕ ಗೊಬ್ಬರ ಬಳಸ್ತೀರಿ ಅಂತ ಹೇಳಿದ್ರಿ, ಹಟ್ಟಿ ಗೊಬ್ಬರ ಮಾತ್ರ ಬಳಸ್ತೀರಾ ಅಲ್ಲ ಈ ಕೋಳಿ ಗೊಬ್ಬರ ಅಥವಾ ಆಡಿನ
0: ಬಳಸ್ತೇವೆ? ಆಡಿದ್ದು ನಾವು ತರ್ತೇವೆ, ನಾವು ಬೇರೆ ಕಡೆಯಿಂದ ತಂದು, ಅದು ಲೋಡಿಗೆ ಇಷ್ಟೇ ಅಂತ ಉಂಟು, ಒಂದು ಲೋಡ್ ತಂದ್ರೆ 50 ಗೋಣಿ ಇರ್ತದೆ, ಅದಕ್ಕೆ ಒಂದು 15,000 ಏನೋ ಆಗ್ತದೆ. ನಮ್ಮ ಮಡೆಂತರಿಂದ ತರಿಸ್ತೇವೆ, ಅದನ್ನು ಸಾಕ್ತೇವೆ ನಾವು. ಮೊದಲೆಲ್ಲ ಹಟ್ಟಿ ಗೊಬ್ಬರ ಇತ್ತು, ಈಗ ಅದನ್ನು ಸಾಕ್ಲಿಕ್ಕೆ ನಮ್ಗೆ ಸಾಗುದಿಲ್ಲ, ಹಾಗೆ ಬಿಟ್ಟು ಬಿಟ್ಟಿದ್ದೇವೆ.
1: ಇಲ್ಲಿ ಅಡಿಕೆ ಕೃಷಿಯಲ್ಲಿ ನೀವೇನಾದ್ರೂ ಹೊಸ ತಂತ್ರಜ್ಞಾನ ಏನಾದ್ರೂ?
0: ಇಲ್ಲ ಏನಿಲ್ಲ, ನಾವೇ ಮೊದಲು ಹೇಗೆ ಮಾಡಿಕೊಂಡು ಬಂದದ್ದು ಹಾಗೆ ನಾವೇ ಮಾಡುತ್ತೆ ಎಲ್ಲ. ಹೌದು, ಏನು ಮಿಷಿನ್ ಅದು ಇದು ಏನಿಲ್ಲ, ಅಂದ್ರೆ ನಾವು ಒಮ್ಮೆಲೆ ಕೆಲಸ ಮಾಡಿ ಬಿಡುವುದು ಎಲ್ಲ. ಯಾರಾದ್ರೂ ಜನನ್ನ ಕರೆಸಿ ಬುಡಕ್ಕೆಲ್ಲ ಹಾಕುವಾಗ ಒಮ್ಮೆಲೆ ಎಲ್ಲ ಮಾಡಿ ಬಿಡುದು, ಆಮೇಲೆ ದಿನನಿತ್ಯದ ಕೆಲಸ ನಾವೇ ಇಬ್ಬರು ಮಾಡೋದು. ಏನಾದ್ರೂ ತೋಟಕ್ಕೆ ಹೋದ್ರೆ ಏನು ಬುಡಕ್ಕೆ ಹಾಕುವುದು ಸ್ವಲ್ಪ ಸ್ವಲ್ಪ ಮಾಡೋದೆಲ್ಲ ನಾವೇ ಇಬ್ಬರು ಮಾಡ್ತೇವೆ. ಹೆಚ್ಚು ಜನ ತರಿಸುವುದಿಲ್ಲ ನಾವು, ಅಡಿಗೆ ತೆಗಿಲಿಕ್ಕೆ ಜನ ಮತ್ತು ಹೊತ್ಕೊಂಡು ಬರ್ಲಿಕ್ಕೆ ಜನ, ಎಕ್ಲಿಕ್ಕೆ ಅದು ಎಲ್ಲ ನಾವೇ ಮಾಡುದು, ಅದನ್ನ ನಮ್ಗೆ ಉಳಿತಾಯ ಆಗ್ತದಲ್ಲ. ಹಾಗೆ
1: ಜನ ಸಿಕ್ಕುವುದರಿಂದ ನೀವು ತಂತ್ರಜ್ಞಾನದ ಕಡೆಗೆ ಅಷ್ಟು ಒಲವು ತೋರಿಸಲಿಲ್ಲ ಅಂತ ಹೇಳ್ಬಹುದು.
0: ನಾವೇ ಮಾಡ್ತೇವಲ್ಲ ಮತ್ತೆ ನಮ್ಗೆ ಜನ ಸಿಕ್ತದಲ್ಲ, ಇನ್ನು ಮುಂದೆ ನೋಡ್ಬೇಕು ಏನಂತ.
1: ಅಡಿಕೆ ಕೊಯ್ಲು ಮತ್ತೆ ಸಂಸ್ಕರಣೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೀವು?
0: ಅಡಿಕೆ ಕೊಯ್ಲು ಅಂದ್ರೆ ನಮ್ಗೆ ಹಣ್ಣಾದ ಹಾಗೆ ತೆಗೆಯುವುದು ನಾವು, ಮತ್ತೆ ಇಷ್ಟೇ ಒಣಗ್ಬೇಕಂತ ಉಂಟು. ನಾವು ಒಣಗಿದ ಹೇಗೆ ಅಂತ ಹೇಳಿದ್ರೆ, ಒಂದು 40 ಬಿಸಿಲಾದ ತಕ್ಷಣ ನಾವು ಅದು ಕಟ್ ಮಾಡಿ ನೋಡ್ತೇವೆ, ಅದು ಒಳಗಿದ ಗುಂಡು ಇರ್ತದಲ್ಲ ಅದು ಗಟ್ಟಿ ಇದ್ರೆ ನಮ್ಗೆ ಒಣಗಿತು ಅಂತ ಅರ್ಥ. ಅದಾದ್ಮೇಲೆ ನಾವು ತುಂಬಿಸಿಡುದು, ತುಂಬಿದ ಅಂದ್ರೆ ಗೋಣಿ ಚೀಲದಲ್ಲಿ ಹಾಕಿ ಒಳಗೆ ಒಂದು ಪ್ಲಾಸ್ಟಿಕ್ ಹಾಕಿ ಅದನ್ನು ಗಟ್ಟಿ ಕಟ್ಟಿ ಒಂದು ನಮ್ಗೊಂದು ಗೋಡನ್ ಅಂತ ಒಂದು ರೂಮ್ ಉಂಟು, ಅದರಲ್ಲಿ ಇಡ್ತೇವೆ ನಾವು. ಮತ್ತು ಹೆಚ್ಚು ನಾವು ಹೊಸ ಅಡಿಕೆ ಅಂತ ನಾವು ಮಾರುವುದು ಕಡಿಮೆ, ಹಳೆ ಅಡಿಕೆ ಆದ ಮೇಲೆ ನಾವು ಮಾರುದು, ಹಾಗೆ ಒಳ್ಳೆ ಇರ್ತದೆ.
1: ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡ್ತೀರಿ?
0: ಮಾರುಕಟ್ಟೆ ಅಂದ್ರೆ ನಾವು ಒಮ್ಮೆಲೆ ಸುಲಿಯುವುದಿಲ್ಲ, ನಮ್ಗೆ ಎಷ್ಟು ಬೇಕು ಕೆಲವೊಮ್ಮೆ ನಾವೇ ಸುಲಿತೇವೆ, ಸ್ವಲ್ಪ ಸ್ವಲ್ಪ 1 ಕ್ವಿಂಟಲ್ 2 ಕ್ವಿಂಟಲ್ ಹಾಗೆ ನಾವೇ ಸುಲಿತೇವೆ, ಅಗತ್ಯ ಬಿದ್ದಾಗೆ ಸಿಗುತ್ತೇವೆ. ಮತ್ತೆ ನಾವು ಅಲ್ಲಿ ಬಂದರಿಗೆ ಕೊಡುದು, ಬೆಳೆ ರೇಟ್ ಎಲ್ಲ ಒಳ್ಳೆ ಸಿಗ್ತದೆ. ಆದ್ರೆ ಎಂತ ಗೊತ್ತಿಲ್ಲ, ಒಂದು ಇದು ಒಂದು ರೇಟ್ ಇವತ್ತು ಒಂದು 500 ಆಯ್ತಂತ ಹೆಚ್ಚಿಸುವ, ಅದೊಂದು 15 ಡೇಸ್ ಆದ್ರೂ ರೇಟ್ ಇರುದಿಲ್ಲ, ಅದು ನಮ್ಗೆ ತುಂಬಾ ಬೇಸರ ಆಗ್ತದೆ. ಇವತ್ತು 500 ನಾಳೆ ನಾವು ಕೊಂಡೋಗ್ತಂದ್ರೆ 480 ಹಾಗೆ ಆಗ್ತದೆ, ಹಾಗೆ ತುಂಬಾ ಬೇಸರ ಆಗ್ತದೆ. ಆದ್ರೆ ಏನ್ ಮಾಡುದು,
1: ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆಗುದು,
0: ಸ್ಥಿರ ನಿಲ್ಬೇಕು, ಒಂದು ಒಂದು ತಿಂಗಳಾದ್ರೂ ಒಂದು ಬೆಲೆ ಸ್ಥಿರ ನಿಲ್ಬೇಕಂತ ಆಸೆ ನಮ್ದು.
1: ಆತರ ನಿತ್ರೆ ಒಳ್ಳೆ ಕೃಷಿಕರಿಗೆ ಸ್ವಲ್ಪ ಲಾಭದಾಯಕ ಅಂತ ಹೇಳ್ಬೋದು.
0: ಇದು ಒಂದು ದಿನ ಒಂದು ನಾಳೆ ಇನ್ನೊಂದ್ ದಿನ ಅಂದ್ರೆ ತುಂಬಾ ಬೇಸರ ಆಗ್ತದೆ,
1: ನಾವು ಬೆಳೆದದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕದಾಗೆ.
0: ಹೌದು,
1: ನೀವು ತೆಂಗಿನ ಕೃಷಿ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ, ಎಷ್ಟು ತೆಂಗಿನ ಗಿಡಗಳಿವೆ?
0: ನಮ್ದು 70 ತೆಂಗಿನ ಮರ ಇದೆ.
1: ಈಗ ಹೇಳಿ ಮೇಡಮ್, ನೀವು ಹೊಸದಾಗಿ ತೆಂಗಿನ ಗಿಡ ನೆಡ್ಬೇಕಿದ್ರೆ ಯಾವ ತಿಂಗಳಲ್ಲಿ ನೆಡ್ತೀರಿ?
2: ನಾವು ಹೊಸದಾಗಿ ನೆಡುದಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಾವೇ ಗಿಡ ಮಾಡುವುದು, ಮತ್ತೆ ನಾವೇ ತೆಂಗಿನಕಾಯಿ ಒಂದು ಒಳ್ಳೆ ತೆಂಗಿನಕಾಯನ್ನು ಮನೆ ನಡಿ ಹಾಕಿ ಇಡ್ತೇವೆ, ಯಾಕಂದ್ರೆ ಪಸೆ ಇರ್ತದಲ್ಲ ಅದಕ್ಕೋಸ್ಕರ. ಅದು ಒಂದು 2 ತಿಂಗಳೊಳಗೆ ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ನಾವೇ ಮಾಡುವುದು.
1: ಈಗ ತೆಂಗಿನ ಗಿಡ ನೆಡುವಾಗ ನೀವು ಗಿಡದಿಂದ ಗಿಡಕ್ಕೆ ಎಷ್ಟು

0: ಒಂಥರ ಆಳ ಎಲ್ಲ ಇಟ್ಕೊಳ್ತೀರಿ.
1: ನಾವೊಂದು 5 ಫೀಟ್ ಆಳ ಇಡ್ತೇವೆ, ಒಂದರಿಂದ ಒಂದಕ್ಕೆ ಅಂತರ 20 ಫೀಟ್ ಇಡ್ತೇವೆ. ಯಾಕಂದ್ರೆ ಅದು ಒಂದರದ್ದು ಗರಿ ಇನ್ನೊಂದಕ್ಕೆ ತಾಗಬಾರ್ದು ದೊಡ್ಡದಾಗುವಾಗ. ಅಷ್ಟು ಅಷ್ಟು ದೂರ ನಾವು ನೆಡುವುದು, ನಾವಾಗಿ ನೆಡ್ತೇವೆ.
2: ಯಾವ ರೀತಿ ಎಲ್ಲ ಬೆಳೆ ಮಾಡ್ತೀರಿ?
3: ನಾವೊಂದು ನೆಲಗಡಲೆ ಹಿಂಡಿ, ಉಪ್ಪು ಮತ್ತು ಗೊಬ್ಬರ ಎಲ್ಲ ಮತ್ತು ಚುಡುಮಣ್ಣು ಅದೆಲ್ಲ ಹಾಕ್ತೇವೆ ನಾವು. ವರ್ಷ ವರ್ಷ ಸ್ವಲ್ಪ ಸ್ವಲ್ಪ ಹಾಕ್ತೇವೆ. ಅಂದ್ರೆ ಹೆಚ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ, ನಾವೇ ಮಾಡುದಲ್ಲ, ಸ್ವಲ್ಪ ಸ್ವಲ್ಪ ಆಗ್ತದೆ. ಅಂದ್ರೆ ಇಳುವರಿ ಸಾಧಾರಣ 70 ಮರದಲ್ಲಿ 7,000 8,000 ಹಾಗೆ ಬರ್ತದೆ.
0: ಈಗ ನೀವು ತೆಂಗಿನ ಗಿಡಕ್ಕೆಲ್ಲ ವರ್ಷದಲ್ಲಿ ಎಷ್ಟು ಬಾರಿ ಗೊಬ್ಬರ ಎಲ್ಲ ನೆಡ್ತೀರಿ?
1: ಒಂದೇ ಬಾರಿ ಹಾಕುದು,
0: ಅದು ಸಾಕಾಗ್ತದ?
1: ಒಂದೇ
0: ಯಾವ ಯಾವ ಟೈಮಲ್ಲಿ ಹಾಕ್ತೀರಿ?
1: ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಜಾಸ್ತಿ ಮಳೆ ಇದ್ದಾಗೆಲ್ಲ ಹಾಕಿದ್ರೆ ಅದು ನೀರಿಂದ ಕೊಚ್ಚಿ ಹೋಗ್ತದೆ. ಮಳೆ ಎಂಡ್ ಆಗುವ ಟೈಮಲ್ಲಿ ನಾವು ಹಾಕುದು. ಮತ್ತು ನಾವು ಸುಡುಮಣ್ಣು ಜಾಸ್ತಿ ಹಾಕ್ತೇವೆ, ಒಂದೊಂದಕ್ಕೆ ಒಂದೊಂದು ಬಟ್ಟಿ ಸುಡುಮಣ್ಣು ಹಾಕ್ತೇವೆ. ಮತ್ತೆ ನಾವು ಸಗಣಿ ಗೊಬ್ಬರ ಹಾಕ್ತೇವೆ, ಮತ್ತು ನೆಲಗಡಲೆ ಹಿಂಡಿ ಮತ್ತು ಉಪ್ಪು ಅದೆಲ್ಲ ಎರಡೆರಡು ಸೇರು ಉಪ್ಪು, ನೆಲಗಡಲೆ ಹಿಂಡಿ ಒಂದೊಂದಕ್ಕೆ 3 ಕಿಲೋ, ಮತ್ತು ಸುಡುಮಣ್ಣು 1 ಬಟ್ಟಿ, ಮತ್ತೆ ಇದು ಆಡಿದು ಸಗಣಿ ಉಂಟಲ್ಲ ಅದನ್ನ ಹಾಕ್ತೇವೆ. ನಾವು ಒಂದು ಬೇರೆ ಕಡೆಯಿಂದ ತರಿಸ್ತೇವೆ, ಅದೊಂದು ಒಂದೊಂದು ಬಟ್ಟಿ ಹಾಕ್ತೇವೆ. ಆಮೇಲೆ ಫುಲ್ ಅದರ ಮೇಲೆ ಮಣ್ಣು ಹಾಕಿ ಬಿಡ್ತೇವೆ.
0: ಈಗ ನಿಮ್ಮಲ್ಲಿ ಯಾವ ತಳಿ ಬೆಳಿತೀರಿ?
1: ನಾವೊಂದು ಊರಿದ್ದು ಮತ್ತೊಂದು ಗೆದ್ದಾಳಿ.
0: ನೀವು ತೆಂಗಿನಕಾಯಿಯನ್ನು ಮಾರ್ತೀರಾ ಅಲ್ಲ ಬೊಂಡನ್ನೇ ಮಾರಾಟ ಮಾಡ್ತೀರಾ?
1: ನಾವು ಊರಿದ್ದು ತೆಂಗಿನಕಾಯಿಯನ್ನು ಮಾರ್ತೇವೆ, ಮತ್ತು ಗೆಂದಾಳಿ ನಾವು ಬೊಂಡ ಮಾರ್ತೇವೆ. ಅದರಲ್ಲಿ ಒಂದು ಸ್ವಲ್ಪ ಲಾಭ ಉಂಟು, ಯಾಕಂದ್ರೆ ಗೆಂದಾಳಿ ಬೊಂಡಕ್ಕೆ ರೇಟ್ ಜಾಸ್ತಿ ಉಂಟು, ಅದಕ್ಕೋಸ್ಕರ ನಾವು ಗೆಂದಾಳಿ ನೆಡ್ತೇವೆ.
0: ಲಾಭದ ದೃಷ್ಟಿಯಿಂದ ನಾವು ಗೆಂದಾಳಿಯನ್ನು ಬೆಳೀತಾ ಇದ್ದೀವಿ. ಈಗ ನೀವು ತೆಂಗಿನಕಾಯಿಯನ್ನು ಹಾಗೆ ಮಾಡ್ತೀರಾ ಅಲ್ಲ ಕೊಪ್ಪರ ಮಾಡಿ ಏನಾದ್ರೂ ಮಾಡುವ ಪ್ರಯತ್ನ ಮಾಡಿದಿರಾ?
1: ಅಂದ್ರೆ ತೆಂಗಿನಕಾಯಿಗೆ ಒಳ್ಳೆ ರೇಟ್ ನಮ್ಗೆ ಸಿಕ್ಕಿದ್ರೆ ನಾವು ತೆಂಗಿನಕಾಯಿ ಮಾಡ್ತೇವೆ. ಕೆಲವೊಮ್ಮೆ ರೇಟ್ ಕಡಿಮೆ ಇರ್ತದೆ, ಕೊಬ್ಬರಿಗೆ ರೇಟ್ ಜಾಸ್ತಿ ಇರ್ತದೆ, ಹಾಗೆ ನಾವು ಕೊಬ್ಬರಿ ಮಾಡ್ತೇವೆ. ಕೊಬ್ಬರಿಗೆ ಒಳ್ಳೆ ರೇಟ್ ಸಿಗ್ತದೆ. ಈ ಸಲ ನಮಗೆ ಸಾಧಾರಣ 145-150, 150-160 ವರೆಗೂ ಸಿಕ್ಕಿದೆ. ಹಾಗೆ ಒಳ್ಳೆ ರೇಟ್ ನೋಡಿ ನಾವು ಮಾಡುವುದು.
0: ನೀವು ಅದು ಯಾವ ತರ ಮಾಡ್ತೀರಿ ಕೊಪ್ಪರ ಮಾಡೋದಾದ್ರೆ?
1: ಕೊಪ್ಪರ ಮಾಡೋದಾದ್ರೆ ನಾವು ಈಗ ಸಾಧಾರಣ ಸ್ವಲ್ಪ ಸ್ವಲ್ಪ ಮಳೆ ಇದ್ರೆ ನಾವು ಸೋಲಾರ್ ತರ್ಪಲು ಯೂಸ್ ಮಾಡಿ ಅದರ ಅಡಿಯಲ್ಲೆಲ್ಲ ಹಾಕ್ತೇವೆ. ಮತ್ತೆ ಬೇಸಿಗೆಯಲ್ಲಿ ಆದ್ರೆ ನಾವು ಬಿಸಿಲಿಗೆ ಒಣಗ್ತೇವೆ, ಖಾಲಿ ಬಿಸಿಲಿಗೆ ಬಿಸಿಲಿಗೆ ಒಣಗಿಸಿದ್ರೆ ನಾವೊಂದು 5-6 ಬಿಸಿಲು ಸಾಕು ಇಡೀ ದಿನ ಬಿಸಿಲು ಇದ್ರೆ. ಮತ್ತು ಸೋಲಾರ್ ತರ್ಪಲಲ್ಲಿ ಆದ್ರೆ ಅದು ಮಳೆ ಅಲ್ಲ, ನೀವೊಂದು 10-15 ದಿನ ಒಣಗಿದ್ರೆ ಏನು ಹಾಳಾಗುದಿಲ್ಲ, ಒಳ್ಳೆ ಆಗ್ತದೆ.
0: ಆದ್ರಿಂದ ಕೊಪ್ಪರ ಒಣಗಿಸಿದ ತಕ್ಷಣವೇ ನೀವು ಮಾಡುವ ಪ್ರಯತ್ನ ಮಾಡ್ತೀರಿ?
1: ಹೌದೌದು, ಯಾಕೆಂದ್ರೆ ನಾವು ಒಣಗಿದ ತಕ್ಷಣ ಮಾಡ್ತೇವೆ. ಅದಂದ್ರೆ ನಾವು ಶೇಖರಣೆ ಮಾಡಿ ಇಟ್ರೆ ಅದಕ್ಕೆ ಫಂಗಸ್ ಬರ್ತದೆ. ಒಳ್ಳೆ ಮಳೆ ಇಡುವುದಾದ್ರೆ ಪರವಾಗಿಲ್ಲ, ಇಡಬಹುದು, ಆದ್ರೆ ನಾವು ಇಡುದಿಲ್ಲ. ಫಂಗಸ್ ಎಲ್ಲ ಬಂದ್ರೆ ಮತ್ತೆ ಪುನಃ ಅದು ಬಿಸಿಲಿಗಾಗಿ ಹಾಗೆ ಹೀಗೆ ಆಗಿದ್ದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದ ತಕ್ಷಣ ರೇಟ್ ಕಡಿಮೆ ಆಗ್ತದೆ. ಹಾಗೆ ನಾವು ಒಣಗಿದ ತಕ್ಷಣ ಅದು ಕ್ಲೀನ್ ತಕ್ಷಣ ಮಾರಿ ಬಿಡುದು.
0: ಮಾರುಕಟ್ಟೆ ಎಲ್ಲ ನಿಮಗೆ ಒಳ್ಳೆ ಬೆಲೆ ಎಲ್ಲ ಸಿಗ್ತದೆ?
3: ಈ ಸಲ ಒಳ್ಳೆ ಬೆಲೆ ಸಿಕ್ಕಿದೆ ಮಾರುಕಟ್ಟೆಯಲ್ಲಿ. ಇಲ್ಲದಿದ್ದರೆ ಕೆಲವೊಮ್ಮೆ ಕೆಜಿಗೆ 20 ರುಪೀಸ್ ಹಾಗೆ ಎಲ್ಲ ಅದು ತುಂಬ ಅದು ತುಂಬಾ ಲಾಸ್ ಆಗ್ತದೆ. ಆದ್ರೆ ನಾವೇ ಮಾಡುವುದರಿಂದ ನಮ್ಗೆ ಸ್ವಲ್ಪ ಉಳಿತದೆ ಅನಿಸ್ತದೆ. ನಾವೇ ಸುಲಿದು ನಾವೇ ಮಾರುವುದರಿಂದ ನಮ್ಗೆ ಸ್ವಲ್ಪ ಉಳಿತದೆ. ಈ ಸಲ ಪರವಾಗಿಲ್ಲ, ಇಲ್ಲದಿದ್ರೆ ನಾವು ತೆಂಗಿನಕಾಯಿ ತೆಗ್ದಕ್ಕೆ ಸಹ 100 ರೂಪಾಯಿ ಕೊಡ್ತೇವೆ ಒಂದು ಮರಕ್ಕೆ. ಆ 100 ರೂಪಾಯಿ ಕೊಟ್ಟದ್ರಲ್ಲಿ ಒಂದು ಮರದಲ್ಲಿ ಕೆಲವು ಸಮಯ 5 ಸಹ ಇರುದಿಲ್ಲ, ಆಗ ಲಾಸ್ ಆಗ್ತದೆ ನಮ್ದು. ಹೌದು, ಈಗ ರೇಟ್ ಇದ್ದ ಕಾರಣ ಈ ಸಲ ಪರವಾಗಿಲ್ಲ, ಹೀಗೆ ಇದ್ರೆ ಒಳ್ಳೇದು ಮುಂದೆ ಸಹ.
0: ಈಗ ಅಡಿಕೆ ಸಿಪ್ಪೆ ಆಗ್ಬಹುದು, ಸೋಗೆ, ತೆಂಗಿನ ಗರಿ, ತೆಂಗಿನ ಸಿಪ್ಪೆ ಇಂಥದನ್ನೆಲ್ಲ ನೀವು ಏನ್ ಮಾಡ್ತೀರಿ?
1: ಅದೆಲ್ಲ ನಾವು ತೆಂಗಿನಕಾಯಿ ಸುಲಿಯುವಾಗ ಎಲ್ಲ ಅದನ್ನ ಸಿಪ್ಪೆ ಒಂದು ಕಡೆ ರಾಶಿ ಆಗುದು, ಹಾಗೆ ನಾವು ಅಡಿಕೆ ಸಿಪ್ಪೆಯನ್ನು ಹಾಗೆ ರಾಶಿ ಆಗುದು. ಮತ್ತೆ ಎಲ್ಲ ಸೋಗೆ ಮಡಲು ಅದು ಇದೆಲ್ಲ ಒಟ್ಟಿಗೆ ಒಂದು ಬೇರೆ ಬೇರೆ ರಾಶಿಯಾಗಿ ಇಡ್ತೇವೆ. ಮತ್ತೆ ಒಳ್ಳೆ ಒಣಗಿದ ಮೇಲೆ ಬೇಸಿಗೆಯಲ್ಲಿ ನಾವು ಒಂದೊಂದು ಲೇಯರ್ ಒಂದೊಂದು ಹಾಕ್ತೇವೆ. ಸೋಗೆ ಒಂದು ಲೇಯರ್ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ, ಮತ್ತು ಮಡಲ್ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ, ಮತ್ತು ಅಡಿಕೆ ಸಿಪ್ಪೆ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ. ಎಲ್ಲ ಹಾಕಿ ಬೆಂಕಿ ಕೊಡುದು, ಸುಡು ಮಣ್ಣು ಮಾಡ್ತೇವೆ. ಅದು ನಮಗೆ ಉಪಯೋಗ ಆಗ್ತದಲ್ಲ, ನಮ್ಮದೇ ನಾವೇ ಮಾಡುದು.
0: ಆಮೇಲೆ ಜಸಿಂತ ಅವರೇ, ನೀವು ಬಾಳೆ ಕೃಷಿ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ, ಅಡಿಕೆ ತೋಟದ ಮಧ್ಯದಲ್ಲಿ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದೀರಾ? ಅಲ್ಲ,
3: ಸಪರೇಟ್ ಆಗಿ ಮಾಡುದಿಲ್ಲ. ಅದ ಅಡಿಕೆ ತೋಟದಲ್ಲಿ ಅಂದ್ರೆ ಅಡಿಕೆ ಮರ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಲ್ಲಿ ನಾವು ನೆಡ್ತೇವೆ. ಒಂದು ಬಾಳೆ ಗಿಡ ನೆಡುವಾಗ ಸ್ವಲ್ಪ ನಾವು ಗುಂಡಿ ತೆಗೆದು ಸ್ವಲ್ಪ ಸುಣ್ಣ ಹಾಕಿ ಸುಡು ಮಣ್ಣು ಹಾಕಿ ಮತ್ತೆ ನೆಡ್ತೇವೆ. ಸ್ವಲ್ಪ ಬೆಳೆದ ಮೇಲೆ ಅದಕ್ಕೆ ಸ್ವಲ್ಪ ಸಗಣಿ ನೀರು ಹಾಕ್ತೇವೆ ನಾವು. ಸಗಣಿ ನೀರು ಅಂದ್ರೆ ಅದು ಸಗಣಿ ನೀರು ಕೊಳೆಯಲಿಕ್ಕೆ ಇಡ್ತೇವೆ ಒಂದು ವಾರ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಒಂದು ಬಾಳೆಗೊನೆ ಹಾಕುವವರೆಗೂ ಒಂದು 2 ಸಲ ನಾವು ಹಾಕ್ತೇವೆ. ಹಾಗೆ
0: ನೀವು ಹೇಳಿದ್ರಿ ಈಗ ಸಗಣಿ ಜೊತೆ ಉಪ್ಪು ಬೆರೆಸ್ತೇವೆ ಅಂತ, ಅದು ಯಾವ ಕಾರಣಕ್ಕಾಗಿ?
3: ಸಗಣಿ ಜೊತೆ ಉಪ್ಪು ಬೆರೆಸುವಂತ ಒಂದು ಸಗಣಿ ಖಾಲಿ ಹಾಕಿದ್ರೆ ಇರುವೆ ಬರ್ತದೆ, ಮತ್ತು ಇದು ಏನು ಹುಳ ಬರುವುದಿಲ್ಲ. ಇಲ್ಲದಿದ್ದರೆ ಬಾಳೆ ಗಿಡ ಉಂಟಲ್ಲ, ಅರ್ಧದಲ್ಲಿ ಅದು ಕೊಳೆತಾಗಿ ಅಡ್ಡ ಬೀಳ್ತದೆ.

0: ಮಧ್ಯದಲ್ಲೇ ಕೊಳಿತದೆ, ಅದಕ್ಕೆ ನಾವು ಉಪ್ಪು ಹಾಕುದು. ಅದರಿಂದ ಅದು ಇರುವೆ ಸಹ ಬರುದಿಲ್ಲ, ಉಳ ಸಹ ಬರುದಿಲ್ಲ, ಮಳೆ ಇದಕ್ಕೆ ಸಹ ಒಳ್ಳೇದು. ಆಮೇಲೆ ಬಾಳೆಗೊನೆ ಹಾಕಿದ ಮೇಲೆ ಸಹ ಎರಡು ಸಲ ಹಾಕ್ತೇವೆ. ಮತ್ತು ಬಾಳೆ ಗಿಡದಲ್ಲಿ ಉಂಟಲ್ಲ, ಅದು ರಾಶಿ ಹಾಕ್ಲಿಕ್ಕೆ ಬಿಡಬಾರದು. ಈಗ ಒಂದು ಬಾಳೆ ಗಿಡದಲ್ಲಿ ಬಾಳೆಗೊನೆ ಆಯ್ತಂತ ಹೇಳುವ, ಅದಕ್ಕೆ ಸಾಗಿಕೊಂಡೇ ಇರುವುದು ಒಂದು ಅದರ ಮರಿಯನ್ನು ಮಾತ್ರ ಬಿಡಬೇಕು, ಜಾಸ್ತಿ ಬಿಡಬಾರದು. ಜಾಸ್ತಿ ಬಿಡದ ತಕ್ಷಣ ಒಳ್ಳೇದಾಗುದಿಲ್ಲ ಅದು. ಅದು ನಾವು ಬುಡದಿಂದ ಜಜ್ಜಿ ತೆಗಿಬೇಕು ಮತ್ತು ಮಣ್ಣು ಹಾಕ್ಬೇಕು, ಬೇರೆ ಬರ್ಲಿಕ್ಕೆ ಬಿಡಬಾರದು. ಅಂದ್ರೆ ಒಂದು ತಂದೆ ಒಂದು ಮಗ ಇದ್ದ ಹಾಗೆ ಎರಡೇ ಇರಬೇಕು. ಆಗ ನಮ್ಗೆ ವರ್ಷದಲ್ಲಿ ಒಂದೇ ಬುಡದಲ್ಲಿ ಎರಡು ಗೊನೆ ತೆಗೆಯುವಂತೆ ಆಗ್ತದೆ. ಮತ್ತೊಂದು ಲಾಭದಾಯಕ ಅಂದ್ರೆ ಬಾಳೆಗೊನೆ ತೋಟದ ಮಧ್ಯದಲ್ಲಿ ಇದ್ರೆ ನಮ್ಗೆ ಬಾಳೆ ಗಿಡವನ್ನು ಅಡಿಕೆ ಮರಕ್ಕೆ ಕಟ್ಟಬಹುದು, ಅದು ಬೀಳದಾಗೆ. ಅದಕ್ಕೆ ನಾವು ಎಲ್ಲದಕ್ಕೆ ಸಹ ಬಕ್ಕಾಗಿ ಕಟ್ತೇವೆ. ನಾವು ಗೊಣೆ ಹಾಕಿದ ತಕ್ಷಣ ಒಂದು ಕಡೆ ವಾಲ್ತದಲ್ಲ, ಅದಕ್ಕೆ ನಾವು ಆಗ ಗಾಳಿ ಬಂದಾಗ ಅದು ರಕ್ಷಣೆ ಮಾಡಬಹುದು.
1: ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀನಿ?
0: ನಾವು ಕದುಳಿ ಮಾತ್ರ ಬೆಳೆಸುದು, ಕದುಳಿ ಮಾತ್ರ ಬೆಳೆಸುದು. ಅದು ಯಾಕೆಂದ್ರೆ ದೇವಸ್ಥಾನಕ್ಕೆ ಸಹ ಒಳ್ಳೇದು, ಮಕ್ಕಳಿಗೆ ಸಹ, ಎಲ್ಲರಿಗೂ ಕದುಳಿ ಬಾಳೆ ಒಳ್ಳೇದು. ಅದು ಅಂದ್ರೆ ಅದರ ಬೆಲೆ ಸದಾ ಸ್ಥಿರ ಇರ್ತದೆ. ಕೆಲವೊಮ್ಮೆ ಅಂದ್ರೆ 35 ಕಡಿಮೆ ಬರುದು ತುಂಬಾ ಕಡಿಮೆ, ಒಂದು 40 ಸಿಗ್ತದೆ, ಕೆಲವೊಮ್ಮೆ 70 ಸಿಗ್ತದೆ ನಮ್ಗೆ. ಅದರಲ್ಲಿ ಲಾಭದಾಯಕವೇ ಅಂದ್ರೆ ನಮ್ಗೆ ಒಂದು ಇಷ್ಟು ಬಾಳೆ ಇದರಲ್ಲಿ ನಮ್ಗೊಂದು ವಾರಕ್ಕೆ ಒಂದು 40-50 ಕೆಜಿ ಆಗಿ ನಾವು ಮಾರುಕಟ್ಟೆಗೆ ಕೊಂಡೋಗ್ತೇವೆ. ಮಾರ್ಕೆಟ್ ನಾವು ಅಂಗಡಿಗೆ ಕೊಡುದೊಂದು ಕಯಾಮ್ ಒಂದು ಅಂಗಡಿಗೆ ನಾವು ಕೊಡುದು. ಅವರಿಗೆ ಆ ದಿನ ಹೋಲ್ಸೇಲ್ ಯಾವ ರೇಟ್ ಇರ್ತದೆ ಆ ರೇಟ್ ಸಿಗ್ತದೆ. ಮತ್ತು ಹೆಚ್ಚು ನಾವೇ ಮಾಡುವುದರಿಂದ ಲಾಭದಾಯಕ.
1: ಕರಿಮೆಣಸು ಕೃಷಿಗೆ ಮಾಡ್ತೀರಾ ನೀವು?
0: ಸ್ವಲ್ಪ ಸ್ವಲ್ಪ ಉಂಟು. ನಾವು ಅಡಿಕೆ ಮರಕ್ಕೆ ಸ್ವಲ್ಪ ಸ್ವಲ್ಪ ನೆಡ್ತೇವೆ. ಅದು ಅಂದ್ರೆ ನೆಟ್ಟರೆ ನಮ್ಗೆ ಒಂದು ಲಾಭದಾಯಕ ಅಂತ ಹೇಳ್ಬಹುದು. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಸಪರೇಟ್ ಏನು ಮಾಡ್ಬೇಕಂತ ಇಲ್ಲ. ಒಂದು ಬುಡದಲ್ಲಿ ನೆಟ್ಟರೆ ಸ್ವಲ್ಪ ಮಣ್ಣು ಹಾಕಿದ್ರೆ ಮತ್ತು ಅಡಿಕೆ ಮರಕ್ಕೆ ಹೇಗೆ ಹಾಕ್ತೇವೆ ಅದೇ ಅದಕ್ಕೆ ಸಾಕಾಗ್ತದೆ. ಮತ್ತು ನಮ್ಗೆ ತೆಗಿಲಿಕ್ಕೆಲ್ಲ ಆದ್ರೆ ತುಂಬಾ ಒಳ್ಳೇದು, ಅದು ಲಾಭದಾಯಕ ಹೇಳ್ಬೋದು. ಮತ್ತು ಬೇರೆಯವರನ್ನೆಲ್ಲ ಕರೆದು ತೆಗೆಸುದಾದ್ರೆ ನಷ್ಟವೇ ಅದರಲ್ಲಿ. ಮತ್ತು ನಾವು ಅಡಿಕೆ ಮರಕ್ಕೆ ಸ್ವಲ್ಪ ಮೇಲೆ ಹೋಗುವವರೆಗೂ ಬಿಡುದಿಲ್ಲ. ಸ್ವಲ್ಪ ಮುಕ್ಕಲು ಅಡಿಕೆ ಮರಕ್ಕೆ ಹೋಗಿದ ತಕ್ಷಣ ಅಲ್ಲಿ ಹಗ್ಗ ಕಟ್ಟಿ ಅದನ್ನು ಹಿಂದೆ ಬಗ್ಗಿಸ್ತೇವೆ. ಇಲ್ಲದ ಮೇಲೆ ಹೋದ್ರೆ ಅಡಿಕೆ ಮರಕ್ಕೆ ಪ್ರಾಬ್ಲಮ್ ಆಗ್ತದೆ, ಅದು ಅಡಿಕೆ ಗೊಂಚಲವರೆಗೆ ಹೋದ್ರೆ ಕಷ್ಟ ಆಗ್ತದಲ್ಲ, ಅದನ್ನು ನಾವು ಕೆಳಗೆ ಬಗ್ಗಿಸಿ ಬಿಡ್ತೇವೆ. ಅದು ಪರವಾಗಿಲ್ಲ ಅಂದ್ರೆ ನಮ್ಗೆ ಕೆಲಸಕ್ಕೆ ನಾವೇ ಮಾಡುದಾದ್ರೆ ಏನಾದ್ರೂ ಪರವಾಗಿಲ್ಲ. ಹೌದು, ಕೆಲಸದವರನ್ನ ಇಟ್ಟು ಆದ್ರೆ ಅದು ಸಹ ನಷ್ಟವೇ ಹೇಳ್ಬಹುದು.
1: ಆಮೇಲೆ ಅದಕ್ಕೆ ಏನಾದ್ರೂ ರೋಗಗಳು ಈಗ ಬರ್ತಾ ಇದೆಯಲ್ಲ?
0: ನಾವೇನು ಇಷ್ಟವರೆಗೂ ಸಿಂಪಡಣೆ ಮಾಡ್ಲಿಲ್ಲ. ಕೆಲವೊಮ್ಮೆ ಎಲೆ ಎಲ್ಲ ಬೀಳ್ತದೆ, ಅಂದ್ರೆ ತುಂಬಾ ಇಲ್ಲ ನಮ್ಮ ಹತ್ರ, ಸದಾ ಸ್ವಲ್ಪ ಸ್ವಲ್ಪ ಉಂಟು. ಏನು ನಾವು ಸಿಂಪಡಣೆ ಮಾಡ್ಲಿಲ್ಲ ಇಷ್ಟವರೆಗೂ.
1: ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ?
0: ನಮ್ಗೆ ಊರಿದೆಯಲ್ಲ, ಊರಿದೆ, ಬೇರೆ ಯಾವ್ದು ಇಲ್ಲ.
1: ಇದು ಅಡಿಕೆ ಕೊಯ್ಯುವಾಗಲ್ಲ ಏನಾದ್ರೂ ಅದಕ್ಕೆ ತೊಂದರೆಗಳಾಗುದಿಲ್ವಾ?
0: ಆಗ್ತದೆ ಕೆಲವೊಮ್ಮೆ, ಅಂದ್ರೆ ನಮ್ಗೆ ಅಡಿಕೆ ಕೊಯ್ಯುವವರು ಸ್ವಲ್ಪ ಮಾಮೂಲು ಮೊದಲಿನಿಂದ ಬರುವವರಾದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ತೆಗಿತಾರೆ. ಮತ್ತೆ ಯಾರ್ಯಾರನ್ನು ಕರೆದ್ರೆ ಎಲ್ಲ ಒಟ್ರಾಶಿ ಆಗ್ತಾರೆ, ಆದ್ರೂ ಆದಷ್ಟು ಹೇಳುದು ನಾವು ಅದರ ಮೇಲೆ ಹಾಕಬೇಡಿ ಹಾಗೆ ಹೀಗೆ ಅಂತ. ಜಾಗ್ರತೆಯಿಂದ ತೆಗೆದ್ರೆ ಏನು ತೊಂದರೆ ಆಗುದಿಲ್ಲ. ಹಾಗೆ ಬಾಳೆಗೊನೆಗೆ ಸಹ ಬೀಳ್ತದೆ, ಕೆಲವೊಮ್ಮೆ ವೇಸ್ಟ್ ಆಗ್ತದೆ, ಆದ್ರೆ ಹೇಳುವಷ್ಟು ಏನು ಹಾಳಾಗುದಿಲ್ಲ, ಉಳಿತದೆ.
1: ತರಕಾರಿ ಕೃಷಿ ಎಲ್ಲ ಮಾಡ್ತೀರಿ ಅಂತ ಹೇಳಿದ್ರಿ, ನೀವು ಮನೆ ಖರ್ಚಿಗಾಗಿ ಮಾಡ್ತೀರಾ ಅಥವಾ ಮಾರಾಟದ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ?
0: ನಾವು ಮನೆ ಖರ್ಚಿಗೆ ಅಂತಾನೆ ಮಾಡುದು, ಮತ್ತೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ, ಉಳಿತದಲ್ಲ. ಹಾಗೆ ನಮ್ಗೆ ಸ್ವಲ್ಪ ಲಾಭದ. ಈಗ ಬೆಂಡೆ ಗಿಡ ಆದ್ರೆ ಒಂದು 5-6 ನೆಡ್ಲಿಕ್ಕೆ ಆಗುದಿಲ್ಲ, ನಡುವಾಗ ಒಂದು 40-50 ಗಿಡ ಹಾಗೆ ನೆಡ್ತೇವೆ ನಾವು. ಹಾಗೆ ಸಾಧಾರಣ ಒಂದು ಗಿಡದಲ್ಲಿ ನಮ್ಗೆ ಒಂದು 25 ಬೆಂಡೆಗಾದ್ರೂ ಹಾಗೆ ಆಗ್ತದೆ. ಎಲ್ಲ ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾವು ಮಾರ್ಕೆಟ್ ಹೋಗುದು, ನಾವು ಅಂಗಡಿಗೆಲ್ಲ ಕೊಂಡು ಕೊಡ್ತೇವೆ. ರೇಟ್ ಒಳ್ಳೆ ಸಿಗ್ತದೆ, ಪರವಾಗಿಲ್ಲ. ಅಂದ್ರೆ ನಾವು ಬೇರೆ ಏನು ಅದಕ್ಕೆ ಸಿಂಪಡಣೆ ಎಲ್ಲ ಏನು ಮಾಡುದಿಲ್ಲ. ಅಂದ್ರೆ ತರಕಾರಿ ಮಾಡುದಾದ್ರೆ ನಾವು ಇಡೀ ದಿನ ಅದರಲ್ಲೇ ಇರಬೇಕಾಗ್ತದೆ, ಯಾಕಂದ್ರೆ ಹುಳ ಇದ್ರೆ ಅದಿದೆಲ್ಲ ನಾವು ಕೈಯಿಂದೇ ತೆಗಿತೇವೆ, ದಿನಾ ನೋಡಿಕೊಂಡಿರ್ತವೆ. ಏನು ನಾವು ಸಿಂಪಡಣೆ ಮಾಡುದಿಲ್ಲ, ಯಾಕಂದ್ರೆ ನಾವೇ ತಿನ್ನುವುದಲ್ಲ, ಹಾಗೆ ಸಿಂಪಡಣೆ ಮಾಡುದಿಲ್ಲ. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗುದಿಲ್ಲ. ಹಾಗಾದ್ರೆ ನಾವು ನಮ್ಮ ಖರ್ಚಿಗೆ ಸಿಗ್ತದೆ, ಮತ್ತೆ ಸ್ವಲ್ಪ ಲಾಭದಾಯಕ. ನಾವು ಮಾಡಿದ್ದು ನಮ್ಗೆ ನಷ್ಟ ಅಂತ ಅನಿಸುದಿಲ್ಲ. ಸೋರೆಕಾಯಿ ಆದ್ರೂ ಒಳ್ಳೆ ಆಗಿತ್ತು, ಹೋದ ಸಲ ನಾವು ಮಾಡಿದ್ವಿ ತುಂಬಾ ಆಗಿತ್ತು. ಅದು ಕೆಜಿಗೆ 40 ರೂಪೀಸ್ ಲೆಕ್ಕದಲ್ಲಿ ನಾವು ಮಾಡಿದ್ವಿ. ಸಾಧಾರಣ ಅದರಲ್ಲಿ ಒಂದು ಮಳೆಗಾಲದಲ್ಲಿ 8,000 ಹಾಗೆ ಎಲ್ಲ ಸಿಕ್ಕಿದೆ ನಮ್ಗೆ, ಸ್ವಲ್ಪ ಲಾಭದಾಯಕ ನೋಡಿ. ಹೀರೆಕಾಯಿ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಒಳಗೆ ಹುಳ ಬರ್ತದೆ. ಅಂದ್ರೆ ಸರಿ ಇಡಬಹುದು ನಮ್ಗೆ, ಏನಾದ್ರು ಸಿಂಪಡಣೆ ಮಾಡಿದೆಲ್ಲ ಇರ್ಬೋದು, ನಾವು ಮಾಡುದಿಲ್ಲ. ಯಾಕಂದ್ರೆ ನಾವೇ ತಿನ್ನುದಲ್ಲ, ಯಾಕೆ ಹಾಕುದು ಅಂತ. ಹಾಗೆ ಪರವಾಗಿಲ್ಲ, ಕಷ್ಟಪಟ್ರೆ ಲಾಭ ಉಂಟು.
1: ಈಗ ನೀವು ತರಕಾರಿ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನೀವು ಬೀಜಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸ್ತೀರಿ?
0: ನಾವು ಸ್ಟಾರ್ಟಿಂಗ್ ಮಾಡುವಾಗ ನಾವು ಅಗ್ರಿಕಲ್ಚರ್ ಇಂದ ತಂದೆವು. ಆಮೇಲೆ ನಮ್ಮ ಮನೆಯಲ್ಲಿ ಅದು ತರಕಾರಿ ಎಲ್ಲ ಆಗ್ತದಲ್ಲ, ಈಗ ಬೆಂಡೆಕಾಯಿ ಆದ್ರೆ ನಾವು ಫಸ್ಟ್ ಆದ ತಕ್ಷಣ ಫಸ್ಟ್ ಸೆಕೆಂಡ್ ಬೆಂಡೆ ನಾವು ಇಡ್ತೇವೆ, ಒಳ್ಳೆ ಒಣಗಿಸಿ ಎಲ್ಲ ಇಡ್ತೇವೆ. ಆಮೇಲೆ ಅದೇ ಬೀಜವನ್ನು ನಾವು ಹಾಕ್ತೇವೆ, ಎಲ್ಲಿಯಾದ್ರೂ ಆಗದಿದ್ರೆ ಮಾತ್ರ ಪುನಃ ನರ್ಸರಿಯಿಂದ ತರ್ತೇವೆ. ಹೆಚ್ಚಿನ ಅಂಶ ಆಗ್ತದೆ, ನಾವು ಒಳ್ಳೆಯದು ಒಣಗಿಸಿ ಒಳ್ಳೆ ಕವರ್ ಮಾಡಿ ಇಡ್ತೇವೆ. ಮತ್ತು ಒಂದು ಏಪ್ರಿಲ್ ಮೇ ಇಲ್ಲದ್ರೆ ನಮ್ಗೆ ಯಾವಾಗ ಬೇಕೋ ಆಗ ಹಾಕ್ತೇವೆ. ಬೆಂಡೆಕಾಯಿ ಯಾವ ಟೈಮ್ ಅಲ್ಲಿ ಸಹ ಆಗ್ತದೆ, ಒಳ್ಳೆ ನಾವು ಪೋಷಣೆ ಮಾಡಿದ್ರೆ ಯಾವ ಟೈಮ್ ಅಲ್ಲಿ ಆಗ್ತದೆ. ನಮ್ಮ ಮನೆಯಲ್ಲಿ ಇಡೀ ವರ್ಷ ಆಗ್ತದೆ, ಮನೆ ಖರ್ಚಿಗೆ ನಮ್ಗೆ ಸಿಗ್ತದೆ. ಯಾವ ಟೈಮ್ ಅಲ್ಲಿ ಸಹ ಬೆಂಡೆಕಾಯಿ ಆಗ್ತದೆ.
1: ಈಗ ಜೀವ ವೈವಿಧ್ಯವನ್ನು ಉಳಿಸಲಿಕ್ಕೆ ಮಿಶ್ರ ಕೃಷಿ

0: ಹೇಗೆ ಸಹಕಾರಿ ಆಗ್ತದೆ ಅಂತ ಹೇಳ್ಬೋದಾ? ಅಂದ್ರೆ ಈಗ ಈ ಮಿಶ್ರ ಕೃಷಿಯಿಂದ ಸಿಗುವಂತ ಲಾಭಗಳು ಏನು?
1: ಅಂದ್ರೆ ಜೀವ ಉಳಿಸಲು ನಾವು ಮಿಶ್ರ ಕೃಷಿ ಮಾಡ್ತೇವೆ, ಯಾಕೆಂದ್ರೆ ಇದರಿಂದ ನಮ್ಗೆ ಲಾಭಗಳಿವೆ. ಅನೇಕ ವಿಧದ ಬೆಳೆಗಳನ್ನು ಒಂದೇ ತೋಟದಲ್ಲಿ ಬೆಳೆಸುವುದರಿಂದ ಸಸ್ಯಗಳು ವೈವಿಧ್ಯತೆ ಹೆಚ್ಚಾಗ್ತದೆ, ಮತ್ತೆ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳು, ಪಕ್ಷಿಗಳು, ಜೇನುಹುಳುಗಳು ಬದುಕಲಿಕ್ಕೆ ಉತ್ತಮ ವಾತಾವರಣ ಸೃಷ್ಟಿಯಾಗ್ತದೆ. ಒಂದೇ ಬೆಳೆಯನ್ನು ನಂಬಿಕೊಂಡ್ರೆ ಆಗುದಿಲ್ಲ, ಯಾಕೆಂದ್ರೆ ಈಗ ಅಡಿಕೆಗೆ ರೇಟ್ ಇದೆ, ಇನ್ನು ಸ್ವಲ್ಪ ಸಮಯ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದೇ ವೇಳೆ ಅಡಿಕೆ ಕೈ ಕೊಟ್ಟರೆ ಸಂದರ್ಭದಲ್ಲಿ ಬೇರೆ ಬೆಳೆ ನಮ್ಮ ಕೈ ಹಿಡಿತದೆ. ಉದಾಹರಣೆಗೆ ಅಡಿಕೆ ಜೊತೆ ಬಾಳೆ ಕೃಷಿ ಇದ್ರೆ ತುಂಬಾ ಒಳ್ಳೇದು, ಪ್ರತಿ ವಾರ ಒಂದಿಷ್ಟು ಗೊನೆ ಮಾರ್ಲಿಕ್ಕೆ ಸಿಗ್ತದೆ, ಇದರಿಂದ ಕೃಷಿಕನಿಗೆ ಲಾಭ ಆಗುತ್ತದೆ. ಹಾಗಾಗಿ ಮಿಶ್ರ ಬೆಳೆ ಬೆಳೆಯೋದು ಒಳ್ಳೇದು. ಮತ್ತು ನಾವು ಕಾಳುಮೆಣಸು ಸಹ ಬೆಳೆಸ್ತೇವೆ, ಅದು ಸಹ ವರ್ಷಕ್ಕೆ ಒಂದೊಂದ್ಸಲ ಒಳ್ಳೆ ಬರ್ತದೆ, ಒಂದೊಂದ್ಸಲ ಬರುದಿಲ್ಲ, ಆದ್ರೆ ನಮ್ಗೆ ಸಮತೋಲನ ಕಾಪಾಡಲಿಕ್ಕೆ ಒಳ್ಳೇದಾಗ್ತದೆ. ಆ ಬೆಳೆಯಲ್ಲಿ ಕಡಿಮೆ ಆದ್ರೆ ಈ ಬೆಳೆಯಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಈ ಸಲ ಅಡಿಕೆ ತುಂಬಾ ಉಂಟು ನಮ್ಗೆ, ಆದ್ರೆ ರೋಗ ಜಾಸ್ತಿ ಇದೆ. ಎಷ್ಟು ಉಳಿತದೆ ಎಷ್ಟು ಉಳಿಯುದಿಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದ ಬಾಳೆ ಉಂಟು ನಮ್ಮತ್ರ, ಬಾಳೆ ಗುಣ ಸಿಗ್ತದೆ. ಹಾಗೆ ನಾವು ಒಂದಿಲ್ಲದ್ರೆ ಒಂದು ನಮ್ಗೆ ಒಂದು ಸಿಗ್ತದಂತ ಒಂದು ಭರವಸೆ ಇದೆ ನಮ್ಗೆ. ಅದೇ ಒಂದನ್ನೇ ನಂಬಿದ್ರೆ ತುಂಬಾ ಕಷ್ಟ. ಮಿಶ್ರ ಬೆಳೆ ಮಾಡುವುದರಿಂದ ತುಂಬಾ ಒಳ್ಳೇದು ಯಾರಿಗಾದ್ರೂ, ಅಂದ್ರೆ ಒಮ್ಮೆಲೆ ಕೈ ಕೊಟ್ರೆ ನಾವು ಏನ್ ಮಾಡುದಪ್ಪ ಅಂತ ಆಗ್ಬಾರ್ದು ನಮ್ಗೆ. ಅದಕ್ಕಾಗಿ ನಾವು ಸ್ವಲ್ಪ ತರಕಾರಿ, ಬಾಳೆ ತೋಟ ಅದೆಲ್ಲ ಒಟ್ಟಿಗೆ ಮಾಡ್ತೇವೆ. ನಮ್ಗೆ ಸಮತೋಲನ ಕಾಪಾಡ್ಲಿಕ್ಕೆ ಮನೆ ಒಂದು ಖರ್ಚಿಗೆಲ್ಲ ಒಳ್ಳೆ ಸಹಕಾರಿ ಆಗ್ತದೆ, ಇದರಿಂದ ಲಾಭ ಅನಿಸ್ತದೆ ನನಗೆ.
0: ಒಟ್ಟಿನಲ್ಲಿ ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನಾನು ಕೃಷಿ ಬಗ್ಗೆ ಹೇಳುದಾದ್ರೆ, ನಾವು ಕಷ್ಟಪಟ್ಟು ದುಡಿದರೆ ನಮ್ಗೆ ಕೃಷಿ ಒಳ್ಳೇದು. ಮತ್ತು ನಾವು ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡೋದಾಗಿಂತ ನಮ್ಗೆ ಯಾರದು ಕಿರಿಕಿರಿ ಇಲ್ಲ. ನಮ್ಗೆ ಎಷ್ಟು ಟೈಮ್, ನಾವು ಅದಕ್ಕೋಸ್ಕರ ಒಂದು ಬೆಳಿಗ್ಗೆ ಒಂದು 2 ಗಂಟೆ, ಮಧ್ಯಾಹ್ನ ಮೇಲೆ ಒಂದು 2 ಗಂಟೆ, ಅದಕ್ಕೆ ಇಟ್ಟರೆ ಸಾಕು. ನಾವೇ ಮಾಡ್ಬೇಕು, ನಾವೇ ಮಾಡಿದ್ರೆ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಧ್ಯತೆ. ಯಾರ್ದು ಕಿರಿಕಿರಿ ಇಲ್ಲ, ಏನಿಲ್ಲ, ನಮ್ಮ ಟೈಮ್ಗೆ ಹೋಗಿ ನಾವು ಮಾಡಬಹುದು, ಬರಬಹುದು. ಚಿಕ್ಕ ಚಿಕ್ಕ ಜಾಗ ಇದ್ದವರಿಗೆಲ್ಲ ಯಾರ್ಯಾರನ್ನು ಕೆಲಸದವರನ್ನು ತಂದು ನಾವು ಮಾಡಿಸುತ್ತಂಗಿಂತ ನಾವೇ ಇದು ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ? ನಾ ಕೆಲವು ಸಮಯ ಅನಿಸುದು, ಇಷ್ಟು ಚಿಕ್ಕ ಜಾಗ ಇದ್ದವರು 5-6 ಜನ ಕೆಲಸಕ್ಕೆ ಬರ್ತದೆ, ಏನು ಉಳಿತದೆ ನಮ್ಗೆ? ಏನು ಉಳಿದಿಲ್ಲ ನೋಡಿ. ಹಾಗೆ ನಾವೇ ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಗೆ ಸ್ವಲ್ಪ ಉಳಿತದೆ, ಮತ್ತು ನಮ್ಗೆ ಮನಸ್ಸಿಗೆ ಸಹ ಸಮಾಧಾನ ಆಗ್ತದೆ. ಏನೇನು ನಾವು ವ್ಯಾಯಾಮ ಏನು ಏನು ಎಲ್ಲ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೇದಲ್ಲ? ಮತ್ತೆ ಅದರಲ್ಲಿ ಆದಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ, ನನಗಂತೂ ತುಂಬಾ ಖುಷಿ ಆಗ್ತದೆ. ಯಾವುದು ನಮ್ಗೆ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ, ಏನೇನು ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಮ್ಗೆ ದಿನನಿತ್ಯದ ಕೆಲಸ, ಹೋಗಿ ಬರುದು, ತೋಟಕ್ಕೆ ಬರುದು, ಏನು ಹಾಳಾದದ್ದು ನೋಡುದು, ಸರಿ ಮಾಡುದು, ಅದು ನನಗಂತೂ ತುಂಬಾ ಇಷ್ಟ ಆಗ್ತದೆ. ಕೃಷಿ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೇದು. ವ್ಯಾಯಾಮ ಆದಾಗೆ ಆಗ್ತದಲ್ಲ, ಬೆಳೆ ಕೆಳಗೆ ಹೋಗಿ ಎಲ್ಲ ಕೆಲಸ ಮಾಡಿ ನಮ್ಗೆ ಅಂದ್ರೆ ಏನೂ ಯೋಚಿಸ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಏನಾದ್ರೂ ಇದ್ರೆ ಏನಾದ್ರೂ ಮಾಡುವ, ನಮ್ಮ ತೋಟದಲ್ಲೇ ನಾವು ಮಾಡುವ, ನಾವೇ ಸ್ವತಃ ಮಾಡಿದ್ರೆ ನಮ್ಗೆ ತುಂಬಾ ಆದಾಯ ಉಂಟು. ಅದರಲ್ಲಿ ನಾವು ಬೇರೆಯವ್ರ ಹತ್ರ ಮಾಡಿಸುವುದಾದ್ರೂ ಸಹ ನಮಗೆ ಆ ಕೃಷಿದು ಎಲ್ಲ ಅರಿವಿರ್ಬೇಕು, ಏನ್ ಮಾಡ್ಬೇಕು ನಾವು, ಏನ್ ಮಾಡಬಾರ್ದು ಅಂತ ಮಾಡಿಸುವವರಿಗೆ ನಾವು ಹೇಳುವಂತವರಾಗಿರ್ಬೇಕು. ಮಾಡಿ ಅಂತ ಹೇಳಿ ಬಿಟ್ರೆ ಆಗುದಿಲ್ಲ, ನಮ್ಗೆಲ್ಲ ಗೊತ್ತಿರ್ಬೇಕು ಏನ್ ಹಾಕಿದೆ ಏನ್ ಆಗ್ತದೆ ಅಂತ. ಅವರು ಹೇಳಿದನ್ನು ನಾವು ಕೇಳಿದ್ರೆ ಆಗುದಿಲ್ಲ. ಯಾರಿಗೂ ಕೃಷಿ ಇದ್ದವರಿಗೆ ಉಂಟಲ್ಲ, ನಮ್ಗೆ ಸ್ವಲ್ಪ ಸಹ ಕೃಷಿದು ಅನುಭವ ಇರಬೇಕು. ಅನುಭವ ಇಲ್ಲದಿದ್ರೆ ನಾವು ಮಾಡಿ ಏನು ಪ್ರಯೋಜನ ಇಲ್ಲ. ಅಷ್ಟು ಲಕ್ಷ ತೋಟ ಇದ್ದವರಿಗೆ ಮಾತ್ರ ಜನ ಮಾಡಿ ಉಳಿತಾಯ ಆಗಬಹುದು. ಸ್ವಲ್ಪ ಸ್ವಲ್ಪ ಇದ್ದವರಿಗೆ ನಮ್ಗೆ ಅರಿವಿದ್ದು ನಾವೇ ಯೋಚನೆ ಮಾಡಿ ನಾವೇ ಮಾಡಬೇಕು, ಅದರಿಂದ ತುಂಬಾ ಉಪಕಾರ. ಮತ್ತು ಮಳೆ ಮೇಲೆ ಎಲ್ಲ ಹೊಂದಿಕೊಂಡು ಆಗುದಿಲ್ಲ. ಒಂದೊಂದ್ಸಲ ಮಳೆ ಜಾಸ್ತಿ ಬರ್ತದೆ, ಒಂದೊಂದ್ಸಲ ಕಡಿಮೆ ಬರ್ತದೆ, ಅದೆಲ್ಲ ನಾವು ಯೋಚಿಸ್ಲಿಕ್ಕೆ ಆಗುದಿಲ್ಲ. ಹವಾಮಾನ ಏನು ವೈಪರೀತ್ಯ ಅದು ದೇವರಲ್ಲಿ ಬಿಟ್ಟದ್ದು, ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಟ್ಟಿನಲ್ಲಿ ಹೇಳುದಾದ್ರೆ ಕೃಷಿ ಲಾಭದಾಯ.
0: ಒಳ್ಳೇದು ಜಯಸಿಂತ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ನನಗೆ ಸಹ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಅನುಭವ ಇನ್ನೊಬ್ಬರಿಗೆ ಹೇಳಿಕೊಳ್ಳುವಂತ ಸಮಯ ಸಿಕ್ಕಿತಲ್ಲ ಅಂತ. ಅದು ಮತ್ತು ಚಿಕ್ಕ ಚಿಕ್ಕ ತೋಟ ಎಲ್ಲ ಇದ್ದವರಿಗೆ ತಾವೇ ಕಷ್ಟಪಟ್ಟು ದುಡಿಯಲಿ ಅಂತ ನನ್ನದೊಂದು ಆಸೆ. ಯಾರ್ಯಾರನ್ನು ಕಾಯುದು ಬೇಡ, ನಮ್ಗೆ ಇದ್ದದ್ದು ನಾವೇ ಕೆಲಸ ಮಾಡಿ ಸ್ವಲ್ಪ ದುಡಿಯುವಂತ ಆಸಕ್ತಿಗೆ ಬರಲಿ ಅಂತ ನಾನು ಹೇಳುದು. ಯಾಕಂದ್ರೆ ನನಗೆ ಏನೂ ಗೊತ್ತಿರಲಿಲ್ಲ, ನಾನು ಇಲ್ಲಿ ಬಂದು ನೋಡಿ ಕಲಿತದ್ದು. ಹಾಗೆ ನನಗೆ ಯಾರಾದ್ರೂ ಒಂದು ಹೀಗೆ ಅವರವರೇ ಕೆಲಸ ಮಾಡಿದ್ರೆ ನನಗೆ ತುಂಬಾ ಖುಷಿ. ಅವರು ಮಾಡ್ತಾರಲ್ಲ, ಅವ್ರದ ತೋಟದಲ್ಲಿ ಅವರೇ ಮಾಡ್ತಾರಲ್ಲ ಅಂತ ನನಗೆ ತುಂಬಾ ಖುಷಿ. ಹಾಗೆ ಎಲ್ಲರೂ ಹೀಗೆ ಮಾಡಿದ್ರೆ ಉಂಟಲ್ಲ, ಯಾರ್ಯಾರು ಜನರಿಗೆ ಕಾಯ್ಬೇಕಂತ ಅವಶ್ಯಕತೆ ಇಲ್ಲ. ಕಷ್ಟದ ಕೆಲಸಕ್ಕೆ ಮಾತ್ರ ಯಾರನ್ನದು ಬಳಸಿಕೊಳ್ಬಹುದು. ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ನಾವು ಯಾಕೆ ಜನ ಕಾಯುವುದು, ಯಾಕೆ ನಾವೇ ಮಾಡಬಹುದು ಅಂತ ನನಗೊಂದು ಅನಿಸ್ತದೆ. ಹಾಗೆ ನನಗೊಂದು ಖುಷಿ ಆಯ್ತು ನೀವೊಂದು ಸಂದರ್ಶನ ಮಾಡಿದಕ್ಕಾಗಿ. ಹೀಗೆ ಎಲ್ಲರೂ ಹೀಗೆ ಅವರವರ ಕೆಲಸವನ್ನು ಅವರವರು ಮಾಡಲಿ, ಕಲೀಲಿ ಅಂತ ನನ್ನದೊಂದು ಆಸೆ.
2: ಇದುವರೆಗೂ ಜೆಸಿಂತಾ ಡಿಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ

0: ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ಕೋಕಾ ಕ್ವಿಂಟಾಲಿಗೆ 25,000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000-16,500 ತೆಂಗಿನಕಾಯಿ ಒಂದನೇ ವರ್ಗ 30,000-40,000 ಎರಡನೇ ವರ್ಗ 25,000-35,000 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600-5,500 ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,500 IR8 ಕ್ವಿಂಟಾಲಿಗೆ 3,800-4,500 ಭತ್ತ ಆಮದು ಕ್ವಿಂಟಾಲಿಗೆ 2,350-2,550 ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,650-5,400 ಕೆಂಪು ಕ್ವಿಂಟಾಲಿಗೆ 4,500-5,000 ಕಪ್ಪು ಕ್ವಿಂಟಾಲಿಗೆ 5,000-5,500 ಮೆಣಸು ಕ್ವಿಂಟಾಲಿಗೆ 17,000-24,000 ಕಾಳು ಮೆಣಸು ಕ್ವಿಂಟಾಲಿಗೆ 13,000-68,000 ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000-14,000 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000-6,500 ಕದಳಿ ಕ್ವಿಂಟಾಲಿಗೆ 6,000-7,500 ಗಾಳಿ ಕ್ವಿಂಟಾಲಿಗೆ 6,000-6,500 ನೇಂದ್ರ ಕ್ವಿಂಟಾಲಿಗೆ 7,000-8,000 ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುಗರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಗಳನ್ನು ಆಲಿಸುವಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಮೊದಲಿಗೆ MS ಶೀಲಾ ಹಾಡಿರುವ ಪುರಂದರದಾಸರ ರಚನೆ ಗಜವದನ ಬೇಡುವೆ.

ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕೃಷಿ ರಂಗ ಮುಕ್ತಾಯವಾಯಿತು. ಕೇಳುಗರೇ, ನಾಳೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವರೆ. ಸಂದರ್ಶಕರು ಗಾಯತ್ರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆ.

0: ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟ್ರೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳಂ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ

0: ತಂಡ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ ಹೆಚ್ ಎಸ್ ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-223.
1: ಮೊದಲಿಗೆ ಬಾರ್ಡರ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಆಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರಿಯ ಕೇಳುಗರೆ, ಏನಪ್ಪಯ್ಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪ್ಪಯ್ಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗ.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ದಿಲ್ ಸೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ರಚನೆಗೆ ಸಂಗೀತ ಎ ಆರ್ ರೆಹಮಾನ್ ಅವರದ್ದು.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಏನು ಪೊಯ್ಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಏನು ಪೊಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
0: ಕೇಳುಗರೆ, ಏನಪೋಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವಿಂದು ಲ್ಯೂಪಸ್ ಹಾಗೂ ಸಂಧಿವಾತ, ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು, ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕದ್ರಿ ಮನೋಹರ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211992922 2221 2223611 STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ.
2: ನಮ್ಮೆಲ್ಲ ಬಾನುಲಿ ಕೇಳುಗರಿಗೆ ಏನಪ್ಪಯ್ಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಸ್ವಯಂ ನಿರೋಧಕ ಕಾಯಿಲೆ, ಸಂಧಿವಾತದ ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುತ್ತಾರೆ ಏನಪ್ಪಯ್ಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮನೋಹರ್ ಅವರೇ.
2: ಡಾಕ್ಟರ್, ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂತಾರಲ್ಲ, ಯಾವುದೆಲ್ಲ ಅದು?
3: ಓಕೆ, ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಬೇಸಿಕಲಿ ನಮ್ಮ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಏನಿದೆಯೋ ಅದು ಸ್ವಲ್ಪ ಮಟ್ಟಕ್ಕೆ ಡಿಸ್ರೆಗ್ಯುಲೇಟ್ ಆಗಿ ನಮ್ಮ ಅಂಗಾಂಗಗಳನ್ನೇ ಅಟ್ಯಾಕ್ ಮಾಡುವಂಥದ್ದು. ಸೊ ನಮ್ಮ ಯಾವುದೇ ಅಂಗಾಂಗವನ್ನು ಇದು ಅಟ್ಯಾಕ್ ಮಾಡ್ಬೋದು, ಅದು ಯಾವುದೇ ರೀತಿಯಲ್ಲಿ ನಮಗೆ ಕ್ಲಿನಿಕಲಿ ಪ್ರೆಸೆಂಟ್ ಆಗ್ಬೋದು. ಸೊ ಇದರಲ್ಲಿ ಮೋಸ್ಟ್ ಕಾಮನ್ ನಾವು ನೋಡುವಂಥದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ. ಇದು ಗಂಟು ಬೇನೆ ಹಾಗೆ ಬರ್ತದೆ, ಗಂಟಲ್ಲಿ ನೋವು, ಊತ ಮತ್ತು ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ, ಅಂದರೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಒಂಥರ ಸ್ಟಕ್ ಆದ ಫೀಲಿಂಗ್ ಎಲ್ಲ ಬರ್ತದೆ. ಸೊ ದಿಸ್ ಇಸ್ ಕಾಮನೆಸ್ಟ್ ನಮ್ಮ ದೇಶದಲ್ಲಿ, ನಮ್ಮ ಈ ಊರಿನಲ್ಲಿ ನಾವು ನೋಡುವಂಥದ್ದು. ಬಟ್ ಯಾವ್ಯಾವ ಅಂಗಗಳು ಇನ್ವಾಲ್ವ್ ಆದ ಹಾಗೆ ಬೇರೆ ಬೇರೆ ಟೈಪ್ ಬರ್ತದೆ. ಇದರಲ್ಲಿ ಇನ್ನೊಂದಂದರೆ ಲೂಪಸ್. ಲೂಪಸ್ ಒಂದು ಮಲ್ಟಿ ಸಿಸ್ಟಮ್ ಡಿಸೀಸ್ ಆ್ಯಕ್ಚುಲಿ. ಇದು ಯಾವುದೇ ಯಾವುದೇ ಆರ್ಗನನ್ನು ಇನ್ವಾಲ್ವ್ ಮಾಡ್ಬೋದು. ಕಾಮನೆಸ್ಟ್ ಆಗಿ ಇದು ಇನ್ವಾಲ್ವ್ ಮಾಡೋದು ಸ್ಕಿನ್ನನ್ನು ಮತ್ತು ಕಿಡ್ನಿಯನ್ನು. ಸೊ ಆ ಕಾರಣದಿಂದ ಇದನ್ನು ಸ್ವಲ್ಪ ಬೇಗ ಕಂಡು ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಲಾಂಗ್ ಟರ್ಮಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ.
2: ಡಾಕ್ಟರ್, ಈಗ ಈ ಆಟೋ ಇಮ್ಯೂನ್ ಡಿಸೀಸ್ ಕಾಯಿಲೆಯಲ್ಲಿ ದೇಹದ ಯಾವ ಅಂಗ ಒಳಗೊಂಡಿರುತ್ತದೆ?
3: ಸೊ ನಾನೀಗ ಹೇಳ್ದ ಹಾಗೆ ಮೋಸ್ಟ್ ಕಾಮನೆಸ್ಟು ಜಾಯಿಂಟ್ಸ್ ಇನ್ವಾಲ್ವ್ ಆಗ್ತದೆ. ಸೊ ಈ ಗಂಟುಗಳು ಇನ್ವಾಲ್ವ್ ಆಗಿದ್ದಾಗ ನಮ್ಮ ಕೈ ಬೆರಳು ಅಥವಾ ಕಾಲು

0: ಬೆರಳಲ್ಲಿ ಊತ ಬರೋದು, ಮಡಚಲಿಕ್ಕೆ ಆಗದೇ ಇರುವುದು, ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಒಂಥರ ಸ್ಟಿಫ್ ಆಗಿ ಬರೋದು. ಸೊ ಇಂಥ ಪೇಷಂಟ್ಸಿಗೆ ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳ್ಕೊಳ್ಳಿಕ್ಕೆ ಅಥವಾ ಬ್ರಷ್ ಹಿಡಿಲಿಕ್ಕೂ ಆಗೋದಿಲ್ಲ. ಸೊ ಸ್ವಲ್ಪ ಬಿಸಿಲು ಬಿದ್ದ ಹಾಗೆ ಅಥವಾ ಸ್ವಲ್ಪ ಮೂವ್ಮೆಂಟ್ ಆದ ಹಾಗೆ ಅವರಿಗೆ ಮೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಕಾಮನೆಸ್ಟ್. ಇದು ಬಿಟ್ಟು ಚರ್ಮ ಇನ್ವಾಲ್ವ್ ಆಗ್ಬೋದು. ತುಂಬ ಬಿಸಿಲಲ್ಲಿ ಹೋದರೆ ಚರ್ಮ ಕೆಂಪಾಗೋದು, ಇಚ್ಚಿಂಗ್ ಬರೋದು ಅಂಥದ್ದಾಗ್ಬೋದು. ಕಣ್ಣು ಇನ್ವಾಲ್ವ್ ಆಗಬಾರ್ದು. ಕಣ್ಣು ಇನ್ವಾಲ್ವ್ ಆದರೆ ರೆಡ್ನೆಸ್ ಆಗ್ತದೆ, ಇಚ್ಚಿಂಗ್ ಥರ ಬರ್ತದೆ, ಮತ್ತು ಉರಿ ಬರ್ತದೆ. ಸೊ ದಿಸ್ ಇದು ಡ್ರೈನೆಸ್ ಆಗ್ತದೆ, ಬಾಯಲ್ಲಿ ಜೊಲ್ಲು ಬರೋದು ಕಮ್ಮಿ ಆಗ್ತದೆ ಕೆಲವು ಜನರಿಗೆ. ಹೀಗೆ ಹೋಗ್ತಾ ಹೋಗ್ತಾ ಲಂಗ್ಸ್ ಇನ್ವಾಲ್ವ್ ಆಗ್ಬೋದು, ಶ್ವಾಸಕೋಶಗಳು. ಇದಕ್ಕೆ ನಾವು ಇಂಟರ್ಸ್ಟೀಷಿಯಲ್ ಲಂಗ್ ಡಿಸೀಸ್ ಅಂತೀವಿ. ಕಿಡ್ನಿ ಇನ್ವಾಲ್ವ್ ಆಗ್ಬೋದು, ನೆಫ್ರೈಟಿಸ್ ಅಂತೀವಿ. ಹಾಗೆ ಕರಳು, ಲಿವರ್ ಇನ್ವಾಲ್ವ್ ಆಗ್ಬೋದು, ಇಂಟೆಸ್ಟೈನ್ಸ್ ಇನ್ವಾಲ್ವ್ ಆಗ್ಬೋದು. ಸೊ ಯಾವುದೇ ಒಂದು ಅಂಗಾಂಗಗಳನ್ನು ಇದನ್ನು ಇದು ಬಿಡುವುದಿಲ್ಲ.
1: ಮಲ್ಟಿ ಆರ್ಗನ್.
0: ಸೊ
1: ಕರೆ ಇದೆ, ಸ್ವೀಕರಿಸೋಣ.
0: ಓ ಶೋರ್.
1: ಹಲೋ ನಮಸ್ತೆ, ಯಾರು ಎಲ್ಲಿಂದ ಹೇಳಿ? ಹೇಳಿ ಜಯರಾಜರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿ, ಮಾತಾಡಿ ಮಾತಾಡಿ.
2: ಮೇಡಮ್
0: ನಮಸ್ತೆ.
2: ನಾನು ಮೊಳಕಾಲಿಗೆ ಪೆಟ್ಟ ಆಯ್ತು, ಮತ್ತೆ ಬೋನಿ ಮಾಡುವಾಗ ಪೆಟ್ಟಾಯ್ತು, ಮತ್ತೆ ಈಗ ತೆಂಗಾಯಿ ಸುರಿದ ಆಗುದಿಲ್ಲ. ಹೌದು, ಮೊಳಕಾಲು ನೋವಾಗ್ತದೆ.
0: ನಿಮಗೆ ಪೆಟ್ಟಾಗಿ ಎಷ್ಟು ವರ್ಷ ಆಯ್ತು?
2: 20 ವರ್ಷ ಆಯ್ತು.
0: ಎಷ್ಟು?
2: 20 ವರ್ಷ.
0: ಓ ಓ, ಆದ್ರೆ ಲಾಂಗ್ ಟರ್ಮ್ ಪೆಟ್ ಆಗಿದ ಕಾರಣ ಅದು ಸ್ವಲ್ಪ ಮೂಳೆಗಳು ಸೌದಿರ್ಬೋದು. ಸೊ ನೀವು ಒಂದ್ಸತಿ ಅದನ್ನ ಎಕ್ಸ್ರೇ ಅಂತ ಅಗತ್ಯ ಇದ್ರೆ MRI ಮಾಡಿಸಿದ್ರೆ, ಒಳಗೆ ಬೋನಲ್ಲಿ ಅಥವಾ ಸುತ್ತಮುತ್ತ ಇರುವ ಲಿಗಮೆಂಟ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಕಂಡು ಹುಡುಕಿ ಅದನ್ನು ಚಿಕಿತ್ಸೆ ಮಾಡಬಹುದು. ನಿಮಗೆ ವಯಸ್ಸೆಷ್ಟೀಗ?
2: ಹಾಂ,
0: ಅದೇ. ಸೊ ಮೂವ್ಮೆಂಟಿಂದ ಮತ್ತು ಹಿಂದೆ ಆಗಿದ ಪೆಟ್ಟಿಂದ ಮತ್ತು ಹೋಗ್ತಾ ಹೋಗ್ತಾ ಏಜಿಂದ ಮೂಳೆಗಳು ನಮ್ಮದು ಸವಿತಾ ಹೋಗ್ತದೆ. ಇದನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಡಿಜನರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಅಂಥದ್ದೇನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಮಟ್ಟಕ್ಕೆ ಮಾತ್ರೆಗಳಿಂದ ನೋವು ಕಮ್ಮಿ ಆಗ್ಬೋದು, ನಿಮಗೆ ಓಡಾಡಲಿಕ್ಕೆ ಸ್ವಲ್ಪ ಸಲೀಸಾಗ್ಬೋದು. ಮಾಡಿ ನೋಡ್ಬೋದು.
1: ಆಯಿತು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟರ್ ಹೇಳ್ತಾ ಇದ್ರಿ, ಈ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಮಲ್ಟಿ ಆರ್ಗನ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಸ್ವಲ್ಪ ಮುಂದುವರಿಸ್ತೀರಾ?
0: ಎಸ್. ಸೊ ನಾನು ಹೇಳಿದಾಗೆ ಈಗ ಕಿಡ್ನಿ, ಇಂಟೆಸ್ಟೈನಲ್ ಇದೆಲ್ಲ ನಾನು ಇನ್ವಾಲ್ವ್ ಮಾಡಿದೆ. ಮಸಲನ್ನು ಇನ್ವಾಲ್ವ್ ಮಾಡುವಂಥದ್ದು ಮಯೋಸೈಟಿಸ್ ಅಂತ ಇರ್ತದೆ. ಇಂಥ ಪೇಷಂಟ್ಸಿಗೆ ಕೂತ್ಕೊಂಡು ಏಳಲಿಕ್ಕೆ ಆಗೋದಿಲ್ಲ, ಸ್ವಂತ ಕೂದಲು ಬಾಚಲಿಕ್ಕೆ ಆಗೋದಿಲ್ಲ, ಹೀಗಾಗ್ತದೆ. ನರಗಳನ್ನು ಇನ್ವಾಲ್ವ್ ಮಾಡ್ಬೋದು, ಇದಕ್ಕೆ ನಾವು ನ್ಯೂರೋಪತಿ ಅಂತೇವೆ. ಮತ್ತು ರಕ್ತನಾಳಗಳನ್ನು ಇನ್ವಾಲ್ವ್ ಮಾಡ್ಬೋದು, ಹಾಗೆ ಇದಕ್ಕೆ ನಾವು ವಾಸ್ಕ್ಯುಲೈಟಿಸ್ ಅಂತೇವೆ. ಸೊ ರಕ್ತನಾಳ ಇನ್ವಾಲ್ವ್ ಆದ ಕೂಡಲೇ ಯಾವುದೇ ಪಾರ್ಟಿನ ಮತ್ತೆ ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ
1: ಡಾಕ್ಟರ್ ಒಂದು ಕರೆ ಇದೆ. ಹಲೋ
3: ಹಲೋ,
1: ನಮಸ್ಕಾರ, ಹೇಳಿ, ಮಾತಾಡಿ.
3: ಕಾಸರಗೋಡಿಂದ
1: ಹೇಳಿ.
0: ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ. ಸೊ ಕಾಮನ್ಲಿ ಆಟೋ ಇಮ್ಯೂನ್ ಡಿಸೀಸಸ್ಗೆ ಜೆನೆಟಿಕ್ ಬೇಸಿಸ್ ಇರ್ಬೋದು. ಇದು ಫ್ಯಾಮಿಲಿಯಲ್ಲಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಫ್ಯಾಮಿಲಿಯಲ್ಲಿ ರಿಸ್ಕ್ ಇದ್ದರೂ ಎಲ್ಲರಿಗೂ ಬರಬೇಕು ಅಂತ ಇಲ್ಲ. ಸೊ ಇದಕ್ಕೆ ಇನ್ನೊಂದು ಟ್ರಿಗರ್ ಬೇಕಾಗ್ತದೆ. ಸೊ ನಾವು ಕಾಮನ್ಲಿ ನೋಡುವ ಟ್ರಿಗರು ಯೂಶಲಿ ಇನ್ಫೆಕ್ಷನ್ಸ್. ಸೊ ನೀವು ಕೇಳಿರ್ಬೋದು, ಮುಂಚೆ ಚಿಕನ್ ಗುನ್ಯ ಬಂದವರಿಗೆ ಒಂದು 4-5 ವರ್ಷ ಆದಮೇಲೆ ಕೆಲವು ಸತಿ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಬಂದಿರ್ಬೋದು. ಇತ್ತೀಚೆಗೆ ಬಂದಂಥ ಕೋವಿಡ್ ನಂತರ ನಾವು ಈ ಆಟೋ ಇಮ್ಯೂನ್ ಡಿಸೀಸಸ್ನ ಪ್ರಮಾಣಗಳು ಜಾಸ್ತಿ ನೋಡ್ತಾ ಇದ್ದೇವೆ. ಇದು ಬಿಟ್ಟು ಕಾಮನ್ಲಿ ಈ ಆಟೋ ಇಮ್ಯೂನ್ ಡಿಸೀಸಸ್ ಹೆಣ್ಮಕ್ಕಳಲ್ಲಿ ಬರೋದು, ಅದು ತುಂಬ ಹಾರ್ಮೋನಲ್ ವೇರಿಯೇಷನ್ಸಿಂದ. ಸೊ ಈ ಮೆನ್ಸಸ್ ಶುರು ಆದ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ, ಇಂಥ ಟೈಮಲ್ಲೂ ಅದು ಜಾಸ್ತಿ ಆಗಲಿಕ್ಕೆ ಕಾರಣ ಉಂಟು. ಮತ್ತು ಯಾವುದೇ ಸ್ಟ್ರೆಸ್ ಅಂದರೆ ಏನಾದರೂ ಪೆಟ್ಟು ಬಿದ್ದು ಸರ್ಜರಿ ಆಗಿ ಅಥವಾ ಏನಾದರೂ ಆಕ್ಸಿಡೆಂಟ್ಸ್ ಆದ ಮೇಲೆ ಕೆಲವು ಜನರಿಗೆ ಕೆಲವು ವಾತಗಳು ಶುರು ಆಗಲಿಕ್ಕೆ ಸಾಧ್ಯ ಇರ್ತದೆ. ಮೆಂಟಲ್ ಇಮೋಷ್ನಲ್ ಸ್ಟ್ರೆಸ್ ಆಲ್ಸೋ ಇದಕ್ಕೆ ಒಂದು ದೊಡ್ಡ ಟ್ರಿಗರ್. ಮತ್ತು ಕರೆಂಟ್ಲಿ ನಾವು ಹೇಳಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ಹಾಳು. ಸೊ ತುಂಬ ಸೆಡೆಂಟ್ರಿ, ಆ್ಯಕ್ಟಿವಿಟಿ ಇಲ್ಲ, ಊಟ ಕೂಡ ತುಂಬ ಪೌಷ್ಟಿಕವಾಗದು ಮಾಡದೇ ಇರುವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡಿಸ್ರೆಗ್ಯುಲೇಟ್ ಆಗೋದು ಜಾಸ್ತಿ. ಸೊ ಇವು ಕಾಮನೆಸ್ಟ್ ಕಾರಣ.
1: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಹಲೋ,
3: ಬೇರೆ
1: ಇನ್ಫೆಕ್ಷನ್?
0: ಎಸ್, ಕಾಮನ್ ಇನ್ಫೆಕ್ಷನ್ ಯಾವುದೇ ಸರಿಯಾಗಿ, ಯೂಶಲಿ ವೈರಲ್ ಇನ್ಫೆಕ್ಷನ್ಸ್, ಡೆಂಗು ಮತ್ತು ಕೋವಿಡ್ ಇದೆಲ್ಲ ಆದಮೇಲೆ ಬರ್ಬೋದು.

0: ಲಾಂಗ್ ಟರ್ಮ್ ಇನ್ಫೆಕ್ಷನ್ಸ್ ಆದಮೇಲೆ ಕೂಡ ಬರ್ಬೋದು. ನಾವು ಇದಕ್ಕೆ ಕಾಮನ್ಲಿ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತೇವೆ. ಪೋಸ್ಟ್ ವೈರಲ್ ಆರ್ಥರೈಟಿಸ್ ಬೇಗ ಕಂಡು ಹುಡುಕಿದ್ರೆ ಒಂದು 6 ಮಂತ್ಸ್ ಟ್ರೀಟ್ಮೆಂಟ್ ಚೆನ್ನಾಗೇ ತೊಗೊಂಡ್ರೆ ಕೆಲವೊಮ್ಮೆ ಅಲ್ಲಲ್ಲೇ ಅದು ಕಮ್ಮಿಯಾಗಿ ಹೋಗ್ತದೆ. ಬಟ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದ್ದವರು ಅಥವಾ ಆರ್ಥರೈಟಿಸನ್ನು ಸ್ವಲ್ಪ ಲೇಟಾಗಿ ಕಂಡು ಹುಡುಕಿ ಟ್ರೀಟ್ಮೆಂಟ್ ಲೇಟ್ ಆದವರಿಗೆ ಅದು ಲಾಂಗ್ ಟರ್ಮ್ ಆರ್ಥರೈಟಿಸ್ಗೆ ಕನ್ವರ್ಟ್ ಆಗುವ ಸಾಧ್ಯತೆ ಇರ್ತದೆ.
1: ಓಕೆ, ಧನ್ಯವಾದ ನಿಮಗೆ ಡಾಕ್ಟರ್. ಮುಂದಿನ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ, ಹೇಳಿ.
2: ನಮಸ್ತೆ ಸರ್, ಕಟ್ಟವಾದನ್ನು ರಾಮ ಪೂಜಾರಿ
1: ಹೇಳಿ, ಮಾತನಾಡಿ ರಾಮ ಪೂಜಾರಿ. ಡಾಕ್ಟರ್ ಸರ್,
2: ಆಕಾಶವಾಣಿಗೂ ಧನ್ಯವಾದಗಳು, ನಿಮಗೂ ಡಾಕ್ಟರ್ಗೂ ಧನ್ಯವಾದಗಳು. ನಿಮಗೂ ಆರೋಗ್ಯ ಕೊಟ್ಟು ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸುವಂತೆ ದೇವರು ಅನುಗ್ರಹಿಸಿರ್ತಾರೆ.
1: ಪ್ರಶ್ನೆ ಕೇಳಿ.
2: ಈಗ ಇದು ವಾತ ಬರುವುದಂದ್ರೆ ಯಾವ ರೀತಿಯಲ್ಲಿ ಬರುವುದು, ಮತ್ತೆ ಗಂಟು ನೋವು, ಅಲ್ಲಿ ಡಾಕ್ಟರ್ ಅಲ್ಲಿಗೆ ಹೋಗುವಾಗ ಅಲ್ಲಿ ಎಲುಬು ಸವೆದಿದೆ, ನೀರು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಬರ್ಲಿಕ್ಕೆ ಕಾರಣ ಏನು? ಈಗ ಮೊದಲೆಲ್ಲ ಸಾಧಾರಣ 80-90 ವರ್ಷದವರು ಕೂಡ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಯಾವ ಕಾಯಿಲೆ ಕೂಡ ಇರಲಿಲ್ಲ ಸರ್. ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಇದು ವಾತ, ಮತ್ತೆ ಎಲುಬು ಸರಿಯುವುದು, ಮತ್ತೆ ನೀರು ಖಾಲಿ ಆಗುವುದು, ಅದು ಯಾವ ಕಾರಣದಿಂದ ಸರ್? ನಾನು ರೇಡಿಯೋದಲ್ಲಿ ಕೇಳಿದ್ದೇನೆ.
0: ಕರೆಕ್ಟ್ ಕರೆಕ್ಟ್, ನೀವು ಹೇಳೋದು ಒಂದು ಒಳ್ಳೆಯ ಇದು. ವಾತ ಅಂದರೆ ಈ ಇನ್ಫ್ಲಮೇಟ್ರಿ, ಯಾವುದು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಿದ್ದೀವಿ. ಇದು ಚಿಕ್ಕ ಮಕ್ಕಳು, ಅಂದರೆ ಈಗ ನಾನು ನೋಡ್ತಾ ಇರೋ ತುಂಬ ಚಿಕ್ಕ ಮಗು ಅಂದರೆ 2.5 ವರ್ಷ ಮಗು, ಆ ಮಗುವಿಂದ ಹಿಡಿದು ತುಂಬ ಎಲ್ಡರ್ಲಿ ವಯಸ್ಸಾದವರಿಗೂ ಇಂಥ ವಾತ ಇರಲಿಕ್ಕೆ ಸಾಧ್ಯ ಇರ್ತದೆ. ನೀವು ಯಾವುದು ಹೇಳ್ತಾ ಇದ್ದೀರಾ, ಈ ಎಲ್ಬು ಸವಿಯೋದು, ನೀರು ಖಾಲಿ ಆಗೋದು ಅಂಥದ್ದು, ಇದಕ್ಕೆ ನಾವು ಡಿಜನರೇಟಿವ್ ಅಥವಾ ಇದು ವಯಸ್ಸಾಗಿ ಆಗುವಂಥ ವಾತ ಹೇಳ್ತಾ ಇದ್ದೇವೆ. ನೀವು ಹೇಳ್ದಾಗೆ ಮುಂಚಿನ ಕಾಲದವರು ಒಂದು 60 ಆದಮೇಲೆ ಮಂಡಿಸೋದು ನಡಿಲಿಕ್ಕೆ ಆಗೋದಿಲ್ಲ ಅಂತ ಇದ್ದರು. ಈಗ 40 ಆದಮೇಲೇ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಡಾಮಿನೆಂಟ್ ತುಂಬ ಮುಖ್ಯವಾದ ಕಾರಣ ಅಂದರೆ ನಾವೆಲ್ಲ ಈಗ ನಮ್ಮ ಆ್ಯಕ್ಟಿವಿಟಿ ಕಮ್ಮಿ ಮಾಡ್ಕೊಂಡಿದ್ದೇವೆ, ಓಡಾಟ ಕಮ್ಮಿ ಆಗಿದೆ, ನಮ್ಮ ಡಿಪೆಂಡೆನ್ಸ್ ವೆಹಿಕಲ್ ಮೇಲೆ ಜಾಸ್ತಿ ಆಗಿ ಹೋಗಿದೆ, ಮತ್ತು ನಮ್ಮ ಆಹಾರ ಅಷ್ಟು ಪೌಷ್ಟಿಕವಾಗಿ ಇಲ್ಲ, ಸ್ವಿಗ್ಗಿ ಕಲ್ಚರ್ ಬಂದು ಹೋಗಿದೆ. ಆ ಕಾರಣದಿಂದ ಮನೆಯಲ್ಲಿ ಕುಕ್ಕಿಂಗ್ ಮಾಡೋದು, ಒಳ್ಳೆ ತರಕಾರಿ ಸೊಪ್ಪು, ಪ್ರೋಟೀನ್ ಉಳ್ಳ ಫುಡ್ಸನ್ನು ತಗೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಕಮ್ಮಿಯಾಗಿ ನಮಗೆ ಸ್ವಲ್ಪ ಬೇಗ ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸ್, ಪ್ರೋಟೀನ್ ಡೆಫಿಷಿಯನ್ಸೀಸ್ ಬಂದು ಮಸಲ್ ಬೋನಿಗೆ ಪ್ರಾಬ್ಲಮ್ ಆಗುವ ಕಾರಣ, ಮಸಲ್ ಬೋನ್ ಆಲ್ರೆಡಿ ವೀಕ್ ಆದ ಕಾರಣ ಸ್ವಲ್ಪ ಜಾಸ್ತಿ ಬೇಗ ಸವಿತದೆ. ಸೊ ಈ ನೀರು ಕಮ್ಮಿ ಆಗೋದು ಸವಿಯೋದು ಏಜ್ ರಿಲೇಟೆಡ್ ಪ್ರಾಬ್ಲಮ್, ಬಟ್ ಇದಕ್ಕೆ ಒಳ್ಳೆಯದಾಗಿ ನಾವು ಪ್ರಿವೆಂಟ್ ಮಾಡಬೇಕು, ಅಂದರೆ ಇನ್ನು ಇದು ಬಾರದೇ ಹಾಗೆ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿರೋದು ಎಕ್ಸರ್ಸೈಸ್ ಒಂದು.
1: ಓಕೆ ರಾಮ್ ಪೂಜಾರ್, ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಡಾಕ್ಟರ್, ಮುಂದಿನ ಕರೆ ಇದೆ, ಸ್ವೀಕರಿಸೋಣ. ಹಲೋ,
3: ನಮಸ್ತೆ
1: ಸರ್, ನಿಮ್ಮ ಹೆಸರು ಮತ್ತೆ ಊರು ಹೇಳಿ. ಇಸ್ಮಾಯಿಲ್ ಅವರು ಪ್ರಶ್ನೆ ಕೇಳಿ.
3: ಡಾಕ್ಟರ್ ನಮಸ್ತೆ.
0: ನಮಸ್ತೆ.
3: ಇದು ಡಾಕ್ಟರ್, ಕ್ಯಾಲ್ಸಿಯಂ ಕೊರತೆಯಿಂದ ಸಂಧಿವಾತ ಬರುತ್ತಾ ಅಂತ ಡಾಕ್ಟರ್?
0: ಇಲ್ಲ, ಕ್ಯಾಲ್ಸಿಯಂ ಕೊರತೆಯಿಂದ ಸಂಧಿವಾತ ಬರುವುದಿಲ್ಲ, ಬಟ್ ಕ್ಯಾಲ್ಸಿಯಂ ಕೊರತೆಯಿಂದ ಸಂಧಿವಾತದ ಪ್ರಮಾಣ ಹೆಚ್ಚಾಗಬಹುದು, ಸ್ವಲ್ಪ ಬೋನ್ ವೀಕ್ ಇದ್ದ ಕಾರಣ.
3: ಅದಕ್ಕೆ ಸ್ವಲ್ಪ ಏನಾದರೂ ಇದು ಆಗಬಹುದು ಅಂತ ಕೇಳುದು ನಾನು.
0: ಏನು
3: ತುಪ್ಪ ತಿಂದ್ರೆ ನಾವು?
0: ತುಪ್ಪ ಎಲ್ಲ ಫುಡ್ಸ್, ಎಲ್ಲ ಆಹಾರಗಳು ಸರಿ ಪ್ರಮಾಣದಲ್ಲಿ ಒಳ್ಳೆಯದೇ, ಜಾಸ್ತಿ ಅಥವಾ ಹೆಚ್ಚು ಕಮ್ಮಿ ಪ್ರಮಾಣದಲ್ಲಿ ಅದು ವಿಷವೇ. ಸೊ ತುಪ್ಪ ಕೂಡ ಒಂದು ಕರೆಕ್ಟ್ ಪ್ರಮಾಣದಲ್ಲಿ ಮಾತ್ರ ನಮ್ಮನ್ನು ಒಳ್ಳೆಯದು ಆ್ಯಕ್ಚುಲಿ. ಸೊ ನಾರ್ಮಲಿ ನಮ್ಮ ಈ ರೀಫೈನ್ಡ್ ಆಯಿಲ್ಸು ಅದಕ್ಕಿಂತ ಬೆಟರ್ ತುಪ್ಪ ನಮ್ಮ ಊರಿನ, ನಮ್ಮ ದಕ್ಷಿಣ ಕನ್ನಡ ಸೈಡಿನ ಕೊಬ್ಬರಿ ಎಣ್ಣೆ. ಸೊ ಇದು ಆ್ಯಕ್ಚುಲಿ ನಮಗೆ ನಮ್ಮ ದೇಹಕ್ಕೆ ಸೂಟ್ ಆಗುವಂಥದ್ದು. ಸೊ ಒಂದು ಕರೆಕ್ಟ್ ಪ್ರಮಾಣದಲ್ಲಿ ಅದು ಖಂಡಿತ ಉಪಯೋಗಿಸ್ಬೋದು. ನಿಮಗೆ ಬೇರೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಹೈ ಇದೆ.
3: ಡಾಕ್ಟರ್, ಇದು ತೆಂಗಿನ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಮತ್ತೆ ಅಂತದು ಹೃದಯದಲ್ಲಿ ಅಂತದು?
0: ಅದೇ, ನಿಮಗೆ ಕೊಲೆಸ್ಟ್ರಾಲ್ ಅಂತ ಪ್ರಾಬ್ಲಮ್ಸ್ ಇದೆ ಅಥವಾ ಫ್ಯಾಮಿಲಿಯಲ್ಲಿ ಹಾರ್ಟಿನ ತೊಂದರೆ ಇದೆ ಆದ್ರೆ ನಿಮ್ಮ ಆ ಡಾಕ್ಟರ್ ಹೇಳುವ ಪ್ರಮಾಣದಲ್ಲಿ ಅದು ಕಮ್ಮಿ ಮಾಡಬಹುದು.
3: ಮತ್ತೊಂದು ಡಾಕ್ಟರ್, ಇದು ಕೊರೋನಾ ಇಂಜೆಕ್ಷನ್ ಈಗ ತೆಕ್ಕೊಂಡವರು ತುಂಬಾ ಜನ ನೋಡಿದೆ, ಬದುಕಿದ್ದವರಿಗೆ ಆಮೇಲೆ ಅವರು ನಡೆಯುವಾಗೆಲ್ಲ ಕಾಲು ಕುಂಟುತ್ತಾ ನಡೆಯುತ್ತಾರಲ್ಲ, ಅದು ಏನಂತ ಗೊತ್ತಾಗುತ್ತಿಲ್ಲ ಅಂತ. ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ ನಡೆಯುತ್ತಾರೆ ಅವರು.
0: ಇಲ್ಲಿ ತನಕ ಕೊರೋನಾ ಇಂಜೆಕ್ಷನ್ ತಗೊಂಡು ಹೀಗೆ ನಡ್ಕೊಂಡು ಬಂದಿದ್ದು ನನ್ನ ಕ್ಲಿನಿಕ್ ಅಲ್ಲಿ ನೋಡ್ಲಿಲ್ಲ ಅಷ್ಟು, ಬಟ್ ಅದಕ್ಕೆ ಮೋಸ್ಟ್ಲಿ ಸಂಬಂಧ ಇಲ್ಲ. ಸಾರಿ,
1: ಇಸ್ಮಾಯಿಲ್ ಕಲ್ಲಾಡಿ ಅವರಿಗೆ ಧನ್ಯವಾದ ಕರೆ ಮಾಡೋದಕ್ಕೆ. ಡಾಕ್ಟರ್, ಒಂದು ಪ್ರಶ್ನೆ, ಈಗ ರ್ಯುಮಟಾಲಜಿಸ್ಟ್ ಅಂತ ಹೇಳ್ತೀರಾ ನಿಮ್ಮ ಹಾಗೆ, ಸಂಧಿವಾತ ಶಾಸ್ತ್ರಜ್ಞರು ಅಂತ, ಅದನ್ನು ಸ್ವಲ್ಪ ವಿವರಿಸ್ತೀರಾ?
0: ಸೊ ರ್ಯುಮಟಾಲಜಿಸ್ಟ್ ಅಂದರೆ ನೀವು ಹೇಳಿದಾಗ

0: ಸ್ವಲ್ಪ ರೇರ್ ಬ್ರೀಡ್ ಅನ್ಬೋದು ಡಾಕ್ಟರ್ಸಲ್ಲಿ. ಸೊ ನಾವು ಬರೀ ಆಟೋ ಇಮ್ಯೂನ್ ಡಿಸೀಸಸ್, ಈ ಇನ್ಫ್ಲಮೇಟ್ರಿ ಕಾಯಿಲೆಗಳೇನಿದೆಯೋ ಇದನ್ನು ಮಾತ್ರ ನೋಡುವಂಥದ್ದು, ಡಯಾಗ್ನೋಸ್ ಮಾಡುವಂಥದ್ದು, ಟ್ರೀಟ್ ಮಾಡುವಂಥದ್ದು. ಸೊ ನಾವು ಜನರಲಿ ಮೆಡಿಸಿನ್ ಆದಮೇಲೆ ಇದರಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡಿರ್ತೇವೆ. ಸಾರಿ. ಸೊ ರುಮಟಾಲಜಿಸ್ಟು ಎಲ್ಲ ರುಮಟಲಾಜಿಕಲ್ ಇಲ್ನೆಸಸ್, ಈ ಇಮ್ಯೂನಿಗೆ ಸಿಸ್ಟಮಿಗೆ ಸಂಬಂಧಪಟ್ಟದ್ದು, ವಾತವನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಟ್ರೀಟ್ ಮಾಡಲಿಕ್ಕೆ ಇರುವಂಥದ್ದು.
1: ಓಕೆ. ಈಗ ಸಂಧಿವಾತ ಅಂತ ಹೇಳಿದರೆ ನಮ್ಮ ಎಲ್ಲ ಶ್ರೋತೃಗಳೆಲ್ಲ, ಸಂಧಿವಾತ ಅಂದರೆ ನೀವು ಸ್ವಲ್ಪ ವಿವರಿಸ್ಬೋದು ಏನಂತ?
0: ಸೊ ಸಂಧಿವಾತ ಅಂದರೆ ಆಟೋ ಇಮ್ಯೂನ್ ಕಾಯಿಲೆಗಳಲ್ಲಿ ಒಂದಂತ ಹೇಳ್ಬೋದು, ಒಂದು ಕೊಲೋಕಿಯಲ್ ಟರ್ಮ್. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಾವು ಇದನ್ನು ಸಂಧಿವಾತ ಅಂತ ಹೇಳ್ತೇವೆ. ಸೊ ಯಾವುದೇ ಜಾಯಿಂಟ್ಸನ್ನು ಇನ್ವಾಲ್ವ್ ಮಾಡಲಿಕ್ಕೆ ವಾತದಲ್ಲಿ ಸಾಧ್ಯತೆ ಇರ್ತದೆ. ಸೊ ಕಾಮನ್ಲಿ ಇದು ರುಮಟಾಯ್ಡ್ ಆರ್ಥರೈಟಿಸ್, ನಾನು ಹೇಳ್ದಾಗೆ ಚಿಕ್ಕ ಗಂಟುಗಳನ್ನು ಕೈದು ಕಾಲ್ದು ಬೆರಳು ಇನ್ವಾಲ್ವ್ ಆಗ್ತದೆ. ಬಟ್ ಬೇರೆ ಕಾಯಿಲೆಗಳು ಉಂಟು. ಸೋರಿಯಾಟಿಕ್ ಆರ್ಥರೈಟಿಸ್ ಅಂದರೆ ಸೋರಿಯಾಸಿಸ್ ಜೊತೆ ಬರುವಂಥ ಆರ್ಥರೈಟಿಸ್, ಇದರಲ್ಲಿ ದೊಡ್ಡ ಗಂಟುಗಳು ಇನ್ವಾಲ್ವ್ ಆಗ್ತದೆ. ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂದರೆ ಸ್ಪೈನಿನ ಎಲ್ಬುಗಳು ಕಾಮನ್ಲಿ ಇನ್ವಾಲ್ವ್ ಆಗ್ತದೆ. ಹಾಗೆ ಬೇರೆ ಬೇರೆ ಟೈಪಲ್ಲಿ ನಮಗೆ ಈ ಆರ್ಥರೈಟಿಸ್ ಬಂದಾಗ ಇದಕ್ಕೆ ನಾವು ಕಲೆಕ್ಟಿವ್ಲಿ ಪೇಷಂಟಿಗೆ ಹೇಳುವಾಗ ಸಂಧಿವಾತ ಅಂತ ಹೇಳ್ತೇವೆ.
1: ಕಾಮನ್ ಲ್ಯಾಂಗ್ವೇಜ್.
0: ಡಾಕ್ಟರ್,
1: ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ ಮೇಡಮ್, ಹೇಳಿ, ಮಾತಾಡಿ. ಎಲ್ಲಿಂದ ನೀವು, ನಿಮ್ಮ ಹೆಸರು ಹೇಳಿ.
2: ನಾನು ಅಮ್ಮಣ್ಣಿ ಕಾರ್ಕಳದಿಂದ ಮಾತಾಡಿದ್ದೆ. ಎರಡು ಪ್ರಶ್ನೆ ಇದೆ ಡಾಕ್ಟ್ರೆ. ನಮಸ್ತೆ.
0: ನಮಸ್ತೆ.
2: ಹಾ ಡಾಕ್ಟ್ರೆ, ಏನಂದ್ರೆ ಇವಾಗ ಈಗಲೇ ನೀವು ಹೇಳಿದ್ರಿ ಲಿವರ್ ಮತ್ತೆ ಕಿಡ್ನಿ ಮತ್ತೆ ಶ್ವಾಸಕೋಶಕ್ಕೆ ಈ ತರ ಹರಡ್ತದೆ ಅಂತ ಹೇಳಿದ್ರಲ್ಲ ಮೇಡಮ್. ಈಗ ಡಾಕ್ಟ್ರೆ, ಅದು ಬಂದಿದೆ ಅಂತ ತಿಳಿಯುವುದು ಹೇಗೆ? ಅಂದ್ರೆ ಈಗ ಒಂದು ಪೇಷಂಟ್ಗೆ ಅದು ಕಾಯಿಲೆ ಸಂಧಿವಾತ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ?
0: ಕರೆಕ್ಟ್. ಸೊ ಒಳ್ಳೆ ಪ್ರಶ್ನೆ.
2: ಇನ್ನೊಂದು ಕ್ವಶನ್ ಇದೆ ಮೇಡಮ್ ನನ್ನದು ಡಾಕ್ಟರ್. ಏನಂದ್ರೆ ಈಗ ಜೆನೆಟಿಕ್ ಅಂತ ಹೇಳಿದ್ರಲ್ಲ, ಇದು ಸಂಧಿವಾತ ಜೆನೆಟಿಕ್ ಆಗಿ ಬರ್ಬೋದು ಅಂತ. ಈಗ ಪ್ರೆಗ್ನೆನ್ಸಿಯಲ್ಲಿ ಆ ತರ ಕಾಯಿಲೆ ಇದೆ, ಆ ಮಗುವಿಗೆ ಬಾರದಾಗಿ ಹೇಗೆ ತಡೆಗಟ್ಟಬಹುದು? ಕೆಲವರಿಗೆ ಇರ್ಬಹುದಲ್ಲ.
0: ಓ, ತುಂಬಾ ದೂರಗಾಮಿ ಪ್ರಶ್ನೆ ನಿಮ್ದು. ಸೊ ಫಸ್ಟ್ ಕ್ವೆಶನ್ ಫಸ್ಟ್ ಇದು ಮಾಡುವ. ಸೊ ಫಸ್ಟ್ ನಮಗೆ ಪೇಷಂಟ್ ಬರುವಾಗ ನಾವು ಡೀಟೇಲ್ ಆಗಿ ಅವ್ರ ಹತ್ರ ಕೇಳ್ಕೊಳ್ತೇವೆ, ಅವರಿಗೆ ಯಾವ್ದ್ಯಾವುದು ಬಾಧೆಗಳು ಉಂಟು ಅಂತ. ಅವರ ಪ್ರೆಸೆಂಟಿಂಗ್ ಕಂಪ್ಲೇಂಟ್, ಈಗ ಅವರಿಗೆ ಬರೀ ಕಣ್ಣಲ್ಲಿ ತೊಂದರೆ ಇದೆಯಾ, ಗಂಟುಗಳಲ್ಲಿ ತೊಂದರೆ ಇದೆಯಾ, ಯಾವ ತೊಂದರೆ ಇದೆ ಅಂತ ನೋಡಿ ಫಸ್ಟ್ ವಾತ ಯಾವ ಟೈಪ್ ಅಂತ ಡಯಾಗ್ನೋಸ್ ಮಾಡ್ತೇವೆ. ಸಪೋಸ್ ವಾತ ರುಮಟಾಯ್ಡ್ ಆರ್ಥರೈಟಿಸ್ ಆಯಿತು ಅಂದರೆ ಕಾಮನ್ಲಿ ಇದರ ಜೊತೆಗೆ ಬರುವಂಥದ್ದು ಲಂಗ್ ಅಥವಾ ಸ್ಕಿನ್ನಿನ ಪ್ರಾಬ್ಲಮ್ಸು, ಅಥವಾ ನಾನು ಹೇಳ್ದ ಹಾಗೆ ರಕ್ತನಾಳದಲ್ಲಿ ವಾತ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇಂಥಗಳನ್ನು ನಾವು ಆ ಟೈಮಲ್ಲಿ ಅಥವಾ ಹೋಗ್ತಾ ಹೋಗ್ತಾ ಫಾಲೋ ಅಪ್ ನಾವು ಯಾವಾಗ ಮಾಡ್ತೀವೋ ಆವಾಗ ಇದನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ತೇವೆ. ಅಪರೂಪಕ್ಕೆ ಕೆಲವು ಪೇಷಂಟ್ಸ್ ನಮ್ಮ ಹತ್ರ ನೇರವಾಗಿ ಲಂಗ್ ಇನ್ವಾಲ್ವ್ಮೆಂಟ್ ಅಥವಾ ಕಿಡ್ನಿ ಇನ್ವಾಲ್ವ್ಮೆಂಟ್ ಆಗಿಯೇ ಬರ್ತಾರೆ. ಸೊ ಹಾಗಿರುವಾಗ ನಾವು ಸ್ಟ್ರೇಟ್ ಆ ಲಂಗಿಗೆ ಬೇಕಾಗಿದ್ದ HRCT ಚೆಸ್ಟ್ CT ಸ್ಕ್ಯಾನ್ ಮಾಡೋದು, ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡೋದು ಅಥವಾ ಬೇರೆ ಸ್ಕ್ಯಾನ್ಸು, ಹಾರ್ಟಿನ ಟೆಸ್ಟು, ಕಿಡ್ನಿಯ ಟೆಸ್ಟ್ ಎಲ್ಲ ಮಾಡಿಸಿಕೊಂಡು ವಾತ ಯಾವುದು ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡಿ ಸ್ವಲ್ಪ ಹೈಯರ್ ಟ್ರೀಟ್ಮೆಂಟನ್ನು ಆವಾಗಲೇ ಇನಿಷಿಯೇಟ್ ಮಾಡಿಬಿಡ್ತೇವೆ. ನಿಮ್ಮ ಸೆಕೆಂಡ್ ಕ್ವೆಶ್ಚನ್, ಮಗುಗೆ ಬಾರದೆ ಹೇಗೆ ಮಾಡ್ಬೋದು ಅಂತ. ವಾತ ನಮಗೆ ಜೆನೆಟಿಕಲಿ ಉಂಟು, ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಉಂಟು ಆದರೆ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಒಳ್ಳೆ ಲೈಫ್ ಸ್ಟೈಲನ್ನು ಆರೈಸ್ಕೋಬೇಕು. ಬಿಕಾಸ್ ನೀವು ಯಾವ ಮದ್ದು ತೊಗೊಂಡ್ರೂ ಅದು ಜೆನೆಟಿಕಲಿ ನಮಗೆ ಟ್ರಾನ್ಸ್ಮಿಟ್ ಆಗದೆ ತಡಿಲಿಕ್ಕೆ ಆಗೋದಿಲ್ಲ. ಇಂಥ ಲೈಫ್ ಸ್ಟೈಲನ್ನು ನಾವು ನಮ್ಮ ಮಕ್ಕಳಿಗೂ ಹೇಳಿಕೊಡ್ಬೋದು. ನಾನು ಆವಾಗಲೇ ಹೇಳಿದ ಹಾಗೆ ಜೆನೆಟಿಕ್ಗಾಗಿ ಇದ್ದರೂ ಫ್ಯಾಮಿಲಿಯಲ್ಲಿ ನಮಗೆ ರಿಸ್ಕ್ ಉಂಟು ಆದರೂ ಕೂಡ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಬರಬೇಕು ಅಂತ ಇಲ್ಲ. ಸೊ ಸಪೋಸ್ ನಮ್ಮ ಅಜ್ಜಿಗೆ ವಾತ ಇತ್ತು ಅಂತ ಹೇಳಿದರೆ ನಮ್ಮ ತಾಯಿಯ ಫ್ಯಾಮಿಲಿಯಲ್ಲಿ ಇದು ವಾತ ಆಗಿ ಬರಲಿಕ್ಕೆ ಒಂದು ಇಬ್ಬರು ಜನರಿಗೆ ಬರ್ಬೋದು, ಇಬ್ಬರು ಜನರಿಗೆ ಬರದೇ ಇರ್ಬೋದು. ಆ ಯಾಕೆ ಬರಲಿಲ್ಲ ಅನ್ನೋದು ಅವರವರ ಲೈಫ್ ಸ್ಟೈಲ್, ಅವರ ಪರ್ಸನಾಲಿಟಿ, ಅವರ ಸ್ಟ್ರೆಸ್ಸು ಮತ್ತು ಎಕ್ಸಸೈಸು, ಒಳ್ಳೆ ಫುಡ್ಡು, ಇದರ ಮೇಲೆ ಸ್ಲೀಪ್, ಇದರ ಮೇಲೆ ತುಂಬ ಡಿಪೆಂಡ್ ಆಗ್ತದೆ. ಸೊ ಇಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಹೇಳಿಕೊಡಬೇಕು.
1: ಆಯಿತು.
2: ಕಾಯ್ತಾ
1: ಇದ್ದಾರೆ ಬೇರೆಯವರು ಫೋನಲ್ಲಿ, ಹೇಳಿ.
2: ಈಗ ಸಂಧಿವಾತ ಎಂಬುದು ಗುಣಪಡಿಸಲಾಗದ್ದು ಕಾಯಿಲೆಯಾ, ಗುಣ ಆಗುವಂಥದ್ದು ಕಾಯಿಲೆಯಾ ಅಂತ ಒಂದು ಪ್ರಶ್ನೆ.
0: ಸೊ ಇದು ಸಂಧಿವಾತ ಅನ್ನೋದು ನಾವು ಟ್ರೀಟ್ ಮಾಡ್ಬೋದು, ಬಟ್ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಗುಣ ಆದ ಹಾಗೇನೆ.
1: ಓಕೆ, ಧನ್ಯವಾದಗಳು ನಿಮಗೆ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ.
3: ಹಲೋ, ನಮಸ್ತೆ ಸರ್.
1: ನಮಸ್ತೆ. ತಾವು ಯಾರು, ಎಲ್ಲಿಂದ ಹೇಳಿ?

0: ನಾನು ನೀರಜ ಕಿನ್ನಿಗೋಳಿಂದ
1: ಮಾತನಾಡಿ ಡಾಕ್ಟರ್ ಹತ್ರ.
0: ಇದು ಸಂಧಿವಾತ ಅಂತ ಹೇಳ್ತಾರೆ, ಅದು ಖಾಲಿ ಮೊಣಕಾಲು ನೋವಿಗೆ ಮಾತ್ರ ಸಂಧಿವಾತ ಅಂತ ಹೇಳುದ, ಅಥವಾ ಸೊಂಟ ನೋವು ಅದು ಬಂದ್ರೆ ಅದಕ್ಕೆ ಸಹ ಸಂಧಿವಾತ ಅಂತ ಹೇಳ್ತಾರ ಉಂಟ ಅಂತ?
2: ಡೆಫಿನೆಟ್ಲಿ ಹೇಳ್ಬೋದು, ಬೇರೆ ಬೇರೆ ಟೈಪ್ ಇರ್ತದೆ. ಸೊ ಈಗ ಈ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅನ್ನೋದು ಬೆನ್ಮೂಳಿಗೆನೆ ಬರೋದು. ಸೊ ಇದು ಸಾಧಾರಣವಾಗಿ ಸಂಧಿವಾತಗಳು ಹೆಣ್ಮಕ್ಳಲ್ಲಿ ಜಾಸ್ತಿ, ಬಟ್ ಈ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅನ್ನೋದು ಬೆನ್ಮೂಳೆಯಲ್ಲಿ ಬರೋದು, ಚಿಕ್ಕ ಮೆನ್ನಲ್ಲಿ ಬರೋದು. ಆ್ಯಕ್ಚುಲಿ ಬಾಯ್ಸಲ್ಲಿ ಒಂದು 14-15 ಇಯರ್ಸಲ್ಲಿ ಶುರುವಾದರೆ ಅಟ್ಲೀಸ್ಟ್ 30 ಇಯರ್ಸ್ ತನಕನೂ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತದೆ. ಇದರಲ್ಲಿ ಚಪ್ಪೆ ನೋವು ಬರೋದು, ಬಿಟ್ಟು ಬಿಟ್ಟು ಬರ್ತದೆ, ಬೆಳಗ್ಗೆ ಏಳಲಿಕ್ಕಾಗೋದಿಲ್ಲ ಹಾಗೆ ಬರ್ತದೆ. ಸೊ ಸೊಂಟ ನೋವು ಕೂಡ ಸಂಧಿವಾತದಲ್ಲಿ ಬರುವ ಒಂದು ಲಕ್ಷಣ ಇರಬಹುದು.
0: ಮತ್ತೊಂದು ಪ್ರಶ್ನೆ, ಸಂಧಿವಾತಕ್ಕೆ ಎಣ್ಣೆ ಇದ್ರೆ ಗುಣ ಆಗ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಅದು ಎಣ್ಣೆಯಲ್ಲಿ ಗುಣವಾಗ್ತದೆ ಅಥವಾ ಇಂಗ್ಲಿಷ್ ಮಾತ್ರೆ ಬೇಕಂತ?
2: ಸಂಧಿವಾತ ಆದರೆ ಖಂಡಿತ ಎಣ್ಣೆಯಲ್ಲಿ ಗುಣ ಆಗುದಿಲ್ಲ ಹೊರಗಿಂದ, ಬಿಕಾಸ್ ಪ್ರಾಬ್ಲಮ್ ಇರೋದು ನಿಮ್ಮ ರಕ್ತದಲ್ಲಿ, ನಿಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದ್ದರೆ ಹೊರಗಿಂದ ಎಣ್ಣೆ ಹಚ್ಚಿದರೆ ಎಲ್ಲಿ ಸರಿ ಹೋಗುತ್ತೆ? ಸೊ ಮದ್ದು ಕೂಡ ಪ್ರಾಬ್ಲಮ್ ಒಳಗಿದ್ದ ಕಾರಣ ಮದ್ದು ಕೂಡ ಒಳಗೆ ಹೋಗಬೇಕು.
1: ನೀರಜ್ ಅವರು ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ, ಹಲೋ.
3: ಹಲೋ, ನಮಸ್ಕಾರ.
1: ನಮಸ್ಕಾರ, ತಾವು ಎಲ್ಲಿಂದ ಯಾರು ಹೇಳಿ?
3: ನಾನು ಸದಾನಂದ ನಾಯಕ್, ಮಂಡಗಲ್ಲಿಂದ
1: ಮಾತನಾಡಿ ಸರ್.
3: ಇದು ವಾತಕ್ಕೆ ಇಂಜೆಕ್ಷನ್ ಆಗ್ತಾರಲ್ಲ, ಫೇಸ್ಬುಕ್ ಅಲ್ಲೆಲ್ಲ ಜಾಸ್ತಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಉಂಟು ಬೆಂಗಳೂರಲ್ಲಿ ಮಾಡ್ತಾರೆ ಅಂತ ಹೇಳಿ. ಇದರ ಬಗ್ಗೆ ಒಂದು ಇಂಜೆಕ್ಷನ್ ಹಾಕಿದ್ರೆ ಕಡಿಮೆ ಆಗ್ತದೆ ಅಂತ ತುಂಬಾ ಅದರಲ್ಲಿ ಬರ್ತಾ ಇರ್ತದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ಚೆನ್ನಾಗಿತ್ತು.
2: ವಂಡರ್ಫುಲ್ ಕ್ವೆಶ್ಚನ್. ಇದು ಈ ವಾತಕ್ಕೆ ಇಂಜೆಕ್ಷನ್ ಅನ್ನುವುದು ನಾವು ರೂಮಟಾಲಜಿಕಲ್ ಟರ್ಮ್ಸ್ ಅಲ್ಲಿ ಬಯೋಲಾಜಿಕ್ಸ್ ಅಂತ ಹೇಳ್ತೇವೆ. ಸೊ ಇದು ಹೇಗಂದರೆ, ನಾವು ಕರೆಂಟ್ಲಿ ಯೂಸ್ ಮಾಡುವಂಥ ಮಾತ್ರೆಗಳು ಅಥವಾ ನಾವು ಸ್ವಲ್ಪ ಮುಂಚೆ ಯೂಸ್ ಮಾಡುವಂಥ ಮಾತ್ರೆಗಳು ಒಂದು ಕಾರ್ಪೆಟ್ ಬಾಂಬ್ ಥರ ಎಲ್ಲ ಸೆಲ್ಸನ್ನು ಅಮರಿಸುವಾಗ ಅದು ವಾತ ಕಮ್ಮಿ ಆಗ್ತಿತ್ತು. ಈ ಟಾರ್ಗೆಟೆಡ್ ಥೆರಪಿ ಇದು ಮಿಸೈಲ್ ಥರ, ಮೋಸ್ಟ್ಲಿ ಮೋರ್ ಲೈಕ್ ಡ್ರೋನ್. ಯಾವ ಕಣಗಳಿಂದ ಇಮ್ಯೂನ್ ಪ್ರಾಬ್ಲಮ್ ಯಾವ ಕಣಗಳಿಂದ ಆಗ್ತಾ ಇದೆಯೋ ಆ ಕಣವನ್ನೇ ಟಾರ್ಗೆಟ್ ಮಾಡಿ ಕೊಡುವಂಥದ್ದು ಈ ಥೆರಪಿ ಇದೆ. ಬಟ್ ಇದರಿಂದ ಕೂಡ ವಾತದ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವಾತ ಇದೆ ಆ ವಾತ ಕಮ್ಮಿ ಆಗ್ತದೆ ಹೊರತು ಕಂಪ್ಲೀಟ್ಲಿ ಗುಣ ಆಗೋದು ಕಷ್ಟ. ಕರೆಂಟ್ಲಿ ಬರ್ತಾ ಇರುವ ಕಂಪ್ಲೀಟ್ಲಿ ಸ್ವಲ್ಪ ಗುಣ ತೋರಿಸುವಂಥ ಒಂದು ಲಕ್ಷಣ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್. ಬಟ್ ಅದು ಈಗ ನಮ್ಮ ಭಾರತದಲ್ಲಿ ಜಸ್ಟ್ ಸ್ಟಾರ್ಟಿಂಗ್ ಆಗ್ತಾ ಇದೆ, ಒಂದೆರಡು ಸೆಂಟರ್ಸಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಕೂಡ ನೋಡಿ ನೋಡಿ ಪೇಷಂಟನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ಇದನ್ನು ನಾವು ಸದ್ಯಕ್ಕೆ ನಮ್ಮ ಎಲ್ಲ ಪೇಷಂಟ್ಸಿಗೂ ಕೊಡುವಂಥದ್ದು ಇಲ್ಲ. ಬಟ್ ನೀವು ಹೇಳಿದಾಗೆ ಈ ಇಂಜೆಕ್ಷನನ್ನು ವಾತದ ಟೈಪ್ ನೋಡಿ, ವಾತದ ಪ್ರಮಾಣ ನೋಡಿ, ಮತ್ತು ಪೇಷಂಟ್ ಕಂಡೀಷನ್ ನೋಡಿ ಕೊಡುವ ಸಾಧ್ಯತೆಗಳು ಖಂಡಿತ ಉಂಟು. ಇದಕ್ಕೆ ನಾವು ಬಯೋಲಾಜಿಕ್ಸ್ ಅಂತೇವೆ.
1: ಓಕೆ.
3: ಹಲೋ, ಜಾಯಿಂಟಲ್ಲಿ ಸ್ಟಿರಾಯ್ಡ್ ಹಾಕ್ತಾರೆ, ಸ್ಟಿರಾಯ್ಡ್ ಜಾಯಿಂಟ್ ಒಳಗೆ ಸ್ಟಿರಾಯ್ಡ್ ಹಾಕ್ತಾರೆ, ಅದರಿಂದ ಏನು ಉಪಯೋಗ?
2: ಓಹ್, ಸ್ಟೀರಾಯ್ಡ್ ಕೂಡ ನಾವು ಆ್ಯಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಖಂಡಿತ ಕೊಡ್ಬೋದು. ಬಟ್ ಜಾಯಿಂಟನ್ನು ಆವಾಗಾವಾಗ ಸ್ಟೀರಾಯ್ಡ್ ನಾವು ಇಂಜೆಕ್ಟ್ ಮಾಡೋದಿಲ್ಲ. ಮಾತ್ರೆ ಕೊಟ್ಟು ಅಥವಾ ಒಂದೇ ಗಂಟಲ್ಲಿ ಜಾಸ್ತಿ ಉಂಟು ಆದರೆ ಆ ಗಂಟಿಗೆ ಸ್ಟೀರಾಯ್ಡ್ ಕೊಟ್ಟರೆ ಆ ಗಂಟಲ್ಲಿ ವಾತ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ವರ್ಷದಲ್ಲಿ ನಾವು ಎರಡಕ್ಕಿಂತ ಜಾಸ್ತಿ ಸತಿ ಸ್ಟೀರಾಯ್ಡು ಗಂಟುಗಳಲ್ಲಿ ಇಂಜೆಕ್ಟ್ ಮಾಡುವ ಹಾಗೆ ಇಲ್ಲ. ಲಾಂಗ್ ಟರ್ಮ್ ಸ್ಟೀರಾಯ್ಡ್ ಕೊಡ್ತಾ ಹೋದರೆ ಈ ಸವಿತಗಳು ಜಾಸ್ತಿ ಆಗ್ತದೆ, ಅದರ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ಸೊ ನೋಡಿಕೊಂಡೇ ಕೊಡುವಂಥದ್ದು.
1: ಓಕೆ, ಸದಾನಂದ ನಾಯ್ಕ್ ಅವರೇ ಧನ್ಯವಾದ ಕರೆ ಮಾಡೋದಕ್ಕೆ. ಡಾಕ್ಟರ್, ಒಂದು ಪ್ರಶ್ನೆ ಏನಂದರೆ, ಈ ಕಾಯಿಲೆಗಳಿಗೆ ನೀವು ಆಗಲೇ ಹೇಳಿದ್ರಿ ಟ್ರಿಗ್ಗರ್ಸ್ ಅಂತ, ಪ್ರಚೋದಕಗಳು ಏನೇನು ಡಾಕ್ಟರ್?
2: ಸೊ ಜೆನೆಟಿಕ್ ಟೆಂಡೆನ್ಸಿ ಇದ್ದವರಿಗೆ ಕಾಮನ್ಲಿ ಇನ್ಫೆಕ್ಷನ್ಸ್ ಬಂದರೆ ಅಥವಾ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆದರೆ, ಕೆಲವು ಸತಿ ಆಪರೇಷನ್ಸ್ ಆದ ಮೇಲೆ ಎಲ್ಲ ವಾತ ಫ್ಲೇರ್ ಆಗ್ಬೋದು. ಹೆಣ್ಮಕ್ಕಳಲ್ಲಿ ಕಾಮನ್ಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಡೆಲಿವರಿ ಆದ ಮೇಲೆ ವಾತ ಫಸ್ಟ್ ಬರ್ಬೋದು ಅಥವಾ ವಾತ ಸ್ವಲ್ಪ ಕಮ್ಮಿ ಇದ್ದರೆ ಅದು ಫ್ಲೇರ್ ಆಗ್ಬೋದು. ಸೊ ಈ ಹಾರ್ಮೋನಲ್ ಫ್ಲಕ್ಚುಯೇಷನ್ಸಿಂದ ವಾತ ಸ್ವಲ್ಪ ಜೋರಾಗುವ ಸಾಧ್ಯತೆ ಖಂಡಿತ ಉಂಟು.
1: ಇನ್ನೊಂದು ಪ್ರಶ್ನೆ, ಇದನ್ನು ಕಂಡುಹಿಡಿಯುವುದು ಅಂದರೆ ಪತ್ತೆ ಹಚ್ಚುವುದು ಡಯಾಗ್ನೋಸಿಸ್ ಅಂತ ಹೇಳ್ತಿರಲ್ಲ, ಯಾವ ಥರದ್ದು?
2: ಸೊ ಆಫ್ಟರ್ ಕಂಪ್ಲೀಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ಸೊ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಹಿಸ್ಟ್ರಿ ತಗೊಂಡ ಮೇಲೆ ಟಾರ್ಗೆಟೆಡ್ ಆಗಿ ನಾವು ಇದು ಮಾಡ್ತೇವೆ, ಟೆಸ್ಟ್ಸ್ ಮಾಡ್ತೇವೆ. ಸೊ ಜನರಲಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಸ್ಪೆಸಿಫಿಕ್ ಟೆಸ್ಟ್ ಇರ್ತದೆ. ನಾವು ಈಗ ರೂಮಟಾಯ್ಡ್ ಫ್ಯಾಕ್ಟರ್ ಮಾಡ್ತೇವೆ, ಆ್ಯಂಟಿ ಸಿ ಸಿ ಪಿ, ಎ ಎನ್ ಎ, ಇಂಥ ತುಂಬ ಟೆಸ್ಟ್ಸ್ ಮಾಡಿ ಫಸ್ಟ್ ಇದನ್ನು ಕಂಡುಹುಡುಕ್ತೇವೆ. ಕೆಲವು ಸತಿ ನಮಗೆ ಬಯೋಪ್ಸಿನ ಅಗತ್ಯ ಕೂಡ ಇರ್ತದೆ, ನಾನ್ ಹೀಲಿಂಗ್ ಅಲ್ಸರ್ಸ್, ಹುಣ್ಣು ಆಗಿದೆ ಅದು ಮಾರ್ತಾ ಇಲ್ಲ ಆದರೆ ನಾವು ಅದರ ಎಜ್ಜ ಬಯೋಪ್ಸಿ ತೊಗೊಂಡು ವ್ಯಾಸ್ಕ್ಯುಲೈಟಿಸ್,

0: ರಕ್ತನಾಳದಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ನೋಡ್ಬೋದು. ಲಿವರಿಗೆ ಸಂಬಂಧಪಟ್ಟ ಆಟೋ ಇಮ್ಯೂನ್ ಡಿಸೀಸಿಗೂ ಕೆಲವು ಸತಿ ನಮಗೆ ಬಯೋಪ್ಸಿ ಎಲ್ಲ ಬೇಕಾಗ್ತದೆ. ಸೊ ಅದು ಡೆಫಿನೆಟಿವ್ ಡಯಾಗ್ನೋಸಿಸ್. ಸೊ ಬ್ಲಡ್ ಟೆಸ್ಟಿನ ಮೂಲಕ, ಎಕ್ಸಾಮಿನೇಷನಿನ ಮೂಲಕ, ವೆರಿ ರೇರ್ಲಿ ಬಯೋಪ್ಸಿಯ ಮೂಲಕ ನಾವು ಈ ವಾತಗಳನ್ನು ಕಂಡುಹಿಡಿಬಹುದು.
1: ಚಿಕಿತ್ಸೆಗಳ ಬಗ್ಗೆ ಹೇಳಿ ಮೇಡಮ್.
0: ಸೊ ಚಿಕಿತ್ಸೆಗಳು ಆ್ಯಕ್ಚುಲಿ ವಾತ ಡಯಾಗ್ನೋಸ್ ಆದ ಕೂಡಲೇ, ನಿಮಗೆ ವಾತ ಇದೆ ಅಂತ ಗೊತ್ತಾದ ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಕಾಮನ್ಲಿ ಮಿಸ್ಕನ್ಸೆಪ್ಷನ್ ಏನಂದರೆ, ಯಾರಿದ್ದರೂ ಪೇನ್ ಕಿಲ್ಲರ್ ಕೊಡ್ತಾರೆ ಅಥವಾ ಸ್ಟೀರಾಯ್ಡ್ ಕೊಡ್ತಾರೆ ಅಂತ. ಬಟ್ ನಮಗೆ ಸ್ಟಾರ್ಟಿಂಗ್ ಟ್ರೀಟ್ಮೆಂಟೇ ಅದೇ. ಸೊ ನಮಗೆ ಮುಖ್ಯ ಏನಂದರೆ, ಫಸ್ಟ್ ನಿಮ್ಮ ನೋವು ಕಮ್ಮಿ ಆಗಬೇಕು ಅಂತ. ನೋವು ಕಮ್ಮಿ ಆಗಲಿಕ್ಕೆ ನಾವು ಸಾಧ್ಯ ಇದ್ದರೆ ಖಂಡಿತ ಒಂದು ಚಿಕ್ಕ ಡೋಸಲ್ಲಿ ಸ್ಟೀರಾಯ್ಡ್ ಶುರು ಮಾಡ್ತೇವೆ. ಈಗ ಸರ್ ಕೇಳಿದ ಹಾಗೆ ಗಂಟಿನಲ್ಲಿ ಬೇಕಾದರೆ ಇಂಜೆಕ್ಷನ್ ಸ್ಟೀರಾಯ್ಡ್ ಎಂದು ಕೊಡ್ಬೋದು, ಅಥವಾ ಸಿಸ್ಟಮಿಕ್ ಆಗಿ ಇಂಟ್ರಾಮಸ್ಕ್ಯುಲರ್ ಅಂಥ ಇಂಜೆಕ್ಷನ್ ತುಂಬ ಜೋರಿದ್ರೆ ಐ ವಿನೂ ಕೊಡಬೇಕಾಗ್ತದೆ. ಲೂಪಸ್ ಕಾಯಿಲೆಗಳಲ್ಲಿ ಕೆಲವು ಸತಿ ನಾವು ಐ ವಿ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಸೊ ಸ್ಟೀರಾಯ್ಡ್ ಕೊಟ್ಟರೆ ಈ ಉರಿತ ಇರುವ ಮನೆ ಮೇಲೆ ನೀರು ಚೆಲ್ಲಿದ ಹಾಗೆ ಆಗ್ತದೆ. ಸೊ ಈ ಇನ್ಫ್ಲಮೇಷನಿಂದ ಎಲ್ಲೆಲ್ಲಿ ಬಾಡಿಯಲ್ಲಿ ಉರಿ ಉಂಟೋ, ಇನ್ಫ್ಲಮೇಷನ್ ಉಂಟೋ, ಒಮ್ಮೆಗೆ ಅದು ಥಣಿಸ್ತದೆ. ಬಟ್ ಈ ಸ್ಟೀರಾಯ್ಡನ್ನು ನಾವು ಲಾಂಗ್ ಟರ್ಮಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಇಮ್ಯೂನ್ ಸಿಸ್ಟಮನ್ನು ಅಮರ್ಸ್ಲಿಕ್ಕೆ ಬೇಕಾದಂಥ ಮಾತ್ರೆಗಳು, ಇದಕ್ಕೆ ನಾವು ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಅಂತ ಹೇಳ್ತೇವೆ. ಸೊ ನಾವು ಇದನ್ನು ಶುರು ಮಾಡ್ತೀವಿ.
1: ಇದು ಲೈಫ್ ಟೈಮ್ ಮೆಡಿಸಿನ್ ಅಥವಾ ಇದು ಕೆಲವು ಸಮಯಕ್ಕೆ ಮಾತ್ರ ತೆಗೊಳ್ಳುವಂತ?
0: ಸೊ ಡಯಾಗ್ನೋಸಿಸ್ ಬೇಗ ಆದರೆ
1: ಲಾಂಗ್ ಲೈಫ್ ಮತ್ತೆ ಲೈಫ್
0: ಲಾಂಗ್ ಅಂತ. ಸೊ ಬೇಗ ಡಯಾಗ್ನೋಸಿಸ್ ಆದರೆ, ಸಿಂಪ್ಟಮ್ಸ್ ಶುರು ಆದ ಒಂದು 3 ತಿಂಗಳಿನ ಒಳಗೆ ಡಯಾಗ್ನೋಸಿಸ್ ಆಗಿ ನಾವು ಮಾತ್ರೆ ಶುರು ಮಾಡಿದ್ರೆ ಕಂಟ್ರೋಲ್ ಎಕ್ಸಲೆಂಟ್ ಆಗಿ ಇರ್ತದೆ. ಸೊ ಅಂಥ ಪೇಷಂಟ್ಸಲ್ಲಿ ಒಂದು 2-3 ಇಯರ್ಸ್ ನಂತರ ನಾವು ಮಾತ್ರೆ ಕಡಿಮೆ ಮಾಡಲಿಕ್ಕೂ ಅಥವಾ ನಿಲ್ಲಿಸ್ಲಿಕ್ಕೂ ಸಾಧ್ಯ ಆಗ್ತದೆ. ಬಟ್ ಆಲ್ರೆಡಿ ವಾತದ ಪ್ರಮಾಣ ತುಂಬ ಜಾಸ್ತಿ ಇದ್ದವರಲ್ಲಿ ನಾವು ಮಾತ್ರೆ ಸ್ವಲ್ಪ ನಿಲ್ಲಿಸ್ಲಿಕ್ಕೆ ಹಿಂಜರಿತೇವೆ. ಯಾಕಂದರೆ ಈ ವಾತ ಎಲ್ಲಾದರೂ ಆರ್ಗನ್ ಸಿಸ್ಟಮ್ ಜಂಪ್ ಆದರೆ ಅದು ತೊಂದರೆ.
1: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ, ನಮಸ್ತೆ.
2: ಗುರು ಗೌರಂಗ ಗದದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ,
1: ಶ್ರೀಕೃಷ್ಣ
2: ಮಂಗಳಂಬಿಕೆ ಮಂಗಳೂರಿಂದ. ವೈದ್ಯನಾರಾಯಣ ಹರಿ ನಮಸ್ಕಾರ. ಇದು ನಂದು ಪ್ರಶ್ನೆ ಅಂದ್ರೆ, ಈಗ ಆಯುರ್ವೇದದಲ್ಲಿ ಕೂಡ ಪಾರಂಪರಿಕವಾಗಿ ವಾತಕ್ಕೆಲ್ಲ ತುಂಬಾ ಒಳ್ಳೆ ಮೆಡಿಸಿನ್ ಇದೆಯಲ್ಲ, ಹಾಗಾಗಿ ಇಂಟಿಗ್ರೇಟೆಡ್ ಮೆಡಿಸಿನ್ ಅಲ್ಲಿ ಈಗ ಏಮ್ಸ್ ನಾಸಿಕ್ ಅಲ್ಲೆಲ್ಲ ಋಷಿಕೇಶ್ ಅಲ್ಲಿ ಇದೆಯಲ್ಲ, ಅದರಲ್ಲಿ ಏನಾದ್ರು ಹೊಸ ಡೆವಲಪ್ಮೆಂಟ್ ಇದೆಯಾ ಅಂತ, ಅಲೋಪತಿ ಮತ್ತೆ ಆಯುರ್ವೇದ ಸೇರಿಸಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಟೋ ಇಮ್ಯೂನ್ ಅಂತ ಯೂಸ್ ಮಾಡ್ತೀರಲ್ಲ ಟರ್ಮ್, ಅದೇ ಆಟೋ ಅಂದ್ರೆ ಅದು ಆಟೋನಮಸ್ ಸೆಲ್ಸ್ ಅಲ್ಲ ಪ್ರೋಟೀನ್ ಅಂತ ಒಂದು ಕುತೂಹಲದ ಪ್ರಶ್ನೆ.
0: ಫಸ್ಟ್ ಆಫ್ ಆಲ್, ಆಯುರ್ವೇದಿಕ್ ಮತ್ತು ಆಲೋಪತಿ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ, ಪ್ರಯತ್ನ ಆಗ್ತಾ ಇದೆ, ಎಸ್ಪೆಷಲಿ ಭಾರತದಲ್ಲಿ. ಬಟ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಳೆ ಆಯುರ್ವೇದ, ನಮ್ಮ ಶಾಸ್ತ್ರದಲ್ಲಿರುವಂಥ ಆಯುರ್ವೇದವನ್ನು ನಾವು ಈ ಕಲಿಯುಗದಲ್ಲಿ ಸ್ವಲ್ಪ ಕಳ್ಕೊಂಡು ಬಿಟ್ಟಿದ್ದೇವೆ. ಸೊ ಎಲ್ಲರ ಮತ್ತು ಪೇಷಂಟ್ಸಿಗೂ ಅಷ್ಟು ಪೇಷನ್ಸ್ ಇಲ್ಲದೇ ಇರುವ ಕಾರಣ ಆಯುರ್ವೇದಿಕ್ ಮೆಡಿಸಿನ್ಸಲ್ಲೂ ಸ್ವಲ್ಪ ಮಟ್ಟಕ್ಕೆ ಅದು ಸ್ಟೀರಾಯ್ಡ್ಸು ಇದು ಅದು ಕೊಟ್ಟು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಪ್ರಾಬ್ಲಮ್ ಏನಾಗೋದು ಅಂದರೆ, ಪೇಷಂಟ್ಸ್ ಅನ್ಕೋತಾರೆ ಆಯುರ್ವೇದದಲ್ಲಿ ಸೈಡ್ ಇಫೆಕ್ಟ್ ಇಲ್ಲ, ಆ ಕಾರಣದಿಂದ ನಾವು ಆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಸೈಡ್ ಇಫೆಕ್ಟ್ಸ್ ನನಗೆ ಇಲ್ಲಿ ತನಕ ಜೀವನದಲ್ಲಿ ಯಾವುದರಲ್ಲೂ ಸೈಡ್ ಇಫೆಕ್ಟ್ ಇಲ್ಲದೇ ಇರುವುದು ಕಂಡಿಲ್ಲ, ನಿಮಗೂ ಕಂಡಿಲ್ಲದೇ ಇರ್ಬೋದು. ಸೊ ಆ ಕಾರಣದಿಂದ ಯಾವ ಟ್ರೀಟ್ಮೆಂಟ್ ಮಾಡಿದರೂ ಅದಕ್ಕೆ ರೆಗ್ಯುಲರ್ ಮಾನಿಟರಿಂಗ್ ಬೇಕೇ ಬೇಕು, ಮತ್ತು ನಿಮ್ಮ ಡಾಕ್ಟರ್ ಹತ್ರ ಕಂಪ್ಲೀಟ್ ಡಿಸ್ಕ್ಲೋಸರ್ ಬೇಕು. ಅರ್ಧ ಇದು ಅರ್ಧ ಅದು ಮಾಡಿದರೆ ಎರಡು ದೋಣಿಯಲ್ಲಿ ಕಾಲಿಡುವ ಹಾಗೆ ಆಗ್ತದೆ.
1: ಬಹುಶಃ ನಮ್ಮ ಈ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ ಡಾಕ್ಟ್ರೆ, ಸಾಕಷ್ಟು ಜನ ಕರೆಯಲ್ಲಿ ಕಾಯ್ತಾ ಇದ್ದಾರೆ, ಆದರೆ ಬಹುಶಃ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಕೊನೆಯ ಪ್ರಶ್ನೆ ಡಾಕ್ಟ್ರೆ, ಈಗ ನಮ್ಮ ಏನಪ್ಪಯ್ಯ ಮೆಡಿಕಲ್ ಹಾಸ್ಪಿಟಲ್ ದೇರ್ಲಕಟ್ಟೆಯಲ್ಲಿ ಈ ಆಟೋ ಇಮ್ಯೂನ್ ಡಿಸೀಸ್ಗೆ ಯಾವ ಥರದ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಇದೆ ಅಂತ?
0: ಸೊ ಯನಭಯ ಮೆಡಿಕಲ್ ಕಾಲೇಜಲ್ಲಿ ನಾನು ಲಾಸ್ಟ್ 11 ವರ್ಷದಿಂದ ಈಗ ರೂಮಟಾಲಜಿ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದೇನೆ. ಸ್ಟಾರ್ಟಿಂಗಲ್ಲಿ ಈ ಡಿಪಾರ್ಟ್ಮೆಂಟು ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಈಗ OPD ಇಷ್ಟು ಸ್ಟ್ರಾಂಗ್ ಆಗಿದೆ, ಮತ್ತು ನನಗೆ ತುಂಬ ಉಲ್ಲಾಸ ಆ ವಿಷಯದಲ್ಲಿ. ಯಾವ ಜನರಿಗೆ ಇದರ ತುಂಬ ಅಗತ್ಯ ಇದೆ ಅಂಥ ಜನರಿಗೆ ಟ್ರೀಟ್ಮೆಂಟ್ ತಲುಪ್ತಾ ಇದೆ. ಸೊ ಯಾವುದೋ ಒಂದು ಆಟೋ ಇಮ್ಯೂನ್ ಟೆಸ್ಟ್ಗಳು, ಬೇಸಿಕ್ ಫಾಲೋ ಅಪ್ಪಿಗೆ ಬೇಕಾದ ಇನ್ವೆಸ್ಟಿಗೇಷನ್ಗಳು, ಮಾತ್ರೆಗಳು, ಟಾರ್ಗೆಟೆಡ್ ಥೆರಪೀಸ್, ಈ ಬಯೋಲಾಜಿಕ್ಸ್ ಎಲ್ಲವೂ ಒಂದೇ ರೂಫ್, ಒಂದೇ ಈ ಬಿಲ್ಡಿಂಗಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿ OPD ಅಂದರೆ ಬಂದು ಹೋಗುವ ಸರ್ವಿಸ್ ಕೂಡ ಇದೆ, ಅಡ್ಮಿಟ್ ಆಗಿ ನೋಡುವಂಥ ಸರ್ವಿಸ್ ಕೂಡ ಇದೆ. ಸೊ ಕಾಂಪ್ಲಿಕೇಟೆಡ್ ಕೇಸಸಲ್ಲಿ ನಮಗೆ ಹಲವು ಬಾರಿ ಬೇರೆ ಸ್ಪೆಷಾಲಿಟೀಸಿನ ಅಗತ್ಯ ಕೂಡ ಬೀಳ್ತದೆ. ಸೊ ಇಂಥ ಎಲ್ಲ ಸ್ಪೆಷಾಲಿಟಿಯ ಸಹಕಾರ ಕೂಡ ನಮಗೆ ಅಲ್ಲಿ ಇದ್ದ ಕಾರಣ ಇಟ್ ಈಸ್ ಅ

0: ಕಾಂಪ್ರಿಹೆನ್ಸಿವ್ ಸೆಟಪ್, ತುಂಬ ಒಳ್ಳೆ ಸೆಟಪ್ಪು. ಇಂಥ ಸೆಟಪ್ಪನ್ನು ಜನರು ಖಂಡಿತ ಉಪಯೋಗ ಮಾಡಿಕೊಳ್ಬೇಕು ಅಂತ ನಮ್ಮ ಆಸೆ.
1: ಓಕೆ, ಧನ್ಯವಾದ. ಇದುವರೆಗೆ ಆಟೋ ಇಮ್ಯೂನ್ ಡಿಸೀಸ್, ಸ್ವಯಂ ನಿರೋಧಕ ಕಾಯಿಲೆ, ಸಂಧಿವಾತ ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಿ ಉಪಯುಕ್ತ ಮಾಹಿತಿಯನ್ನು ನೀಡಿದವರು ಯನಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇಲ್ಲಿಯ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಅವರು. ಡಾಕ್ಟ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ತಮಗೆ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ಆಕಾಶವಾಣಿ ಮಂಗಳೂರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ, ಸೊ ನಿಮಗೂ ಈ ವಿಷಯದಲ್ಲಿ ತುಂಬ ಧನ್ಯವಾದಗಳು.
2: ಇದುವರೆಗೂ ಏನು ಪೊಯ್ಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳಿದಿರಿ. ಲೂಪಸ್ ಅಥವಾ ಸಂಧಿವಾತ ಕುರಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಏನುಪೊಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ನೆರವು ಸಿನಿ ಪೌಲ್ ಮತ್ತು ಅನಿಲ್ ರೈ ದೇರ್ಲಾ.
3: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
2: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
2: ಮೊದಲಿಗೆ ಕೆಜೆ ಯೇಸುದಾಸ್ ಹಾಡಿರುವ ಅಜೇಯ ಚಿತ್ರದ ಗೀತೆ, ಶ್ಯಾಮಸುಂದರ ಕುಲಕರ್ಣಿ ಸಾಹಿತ್ಯ ನೀಡಿರುವ ಈ ಗೀತೆಗೆ ಸಂಗೀತ ಇಳಯರಾಜ ಅವರದ್ದು.

ಮುಂದೆ ಜೆ ಉದಯಶಂಕರ್ ಸಾಹಿತ್ಯ ನೀಡಿರುವ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ. ಆದಿತ್ಯ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಹಾಡಿರುವ ಗೀತೆ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಎಷ್ಟು ಚೆನ್ನಾಗಿದೆ ಹೇಳು, ಏನು ಹೆಸರು ಬೋದು ಹಿಡಿದು? ಸುಂದರಿ, ರೂಪ, ದೇವ್ರೆ ನನ್ಗೆ ಖುಷಿ ಹಿಡಿತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
1: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು? ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ,
2: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರಿಗೆ ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಯಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ಬರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡಿಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ. ಅಲ್ಲಿ ಅವಾಗ ಅವರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು 1.5 ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣರಾಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ. ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತು ಅಂದ್ರೆ, ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನ್ಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವ್ ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೆ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತು ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲ್ ಇಂದಾನೋ, ಇಲ್ಲ ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು ಅನ್ನೋ, ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ, ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದಾನು ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋಂತ ಮಕ್ಕಳಿಗೆ,

0: ವಿಶೇಷಚೇತನ ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಎಮ್ ಅ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತೇನೆ ಬಂದಿದ್ದಾರೆ. ಎಕ್ಸಾಂಪಲ್ ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ ಆರ್ ಎಸ್ ಎಫ್ ಐ ಚೇರ್ಮನ್ ಎಸ್ ಟಿ ಸಿ ಟೆಕ್ನಿಕಲ್ ಅವರು, ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲಸಕ್ಕೆ ಬರ್ತೀನಿ ಅಂದ್ರೆ, ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದ್ರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ಡೇ ಒನ್ನೇ ಸ್ಟಾರ್ಟರ್ ಕೊಟ್ಬಿಟ್ಟರು. ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಅಂತದ್ದು ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದ್ರಿಸಿ ವಿಸಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
0: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಗಿನ್ನ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲಾರದಲ್ಲೇನು ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟಿಕ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
0: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, ಡಿಜಿ ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನಡ್ಡಾ ಮ್ಯಾಮ್, ನಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ. ಅವರೆಲ್ಲರ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ. ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದ್ ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ಅಲ್ಲಿ ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡು ಹೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗಿಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನು ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ, ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ಬರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ಬರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾ ನಡ್ಡಾ ಮ್ಯಾಮ್ ದೇವ್ರ ತರ ನಿಂತಿದ್ದಾರೆ ನಮಗೆ. ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದ್ ಮೆಡಲ್ ತಗೊಂಡ್ಬಂದ್ರೆ 500,000 ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕಲ ಮಕ್ಕಳಿಗೆ 500,000 ರೂಪಾಯಿ ಬಂದ್ರೆ ಲೈಫ್ ಸೆಟಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡಿದ್ರೆ ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರೇನ್ ಮಾಡಿದಾರೆ ಇವತ್ತು, ವಿಡಿಯೋ ತರ್ಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡ್ಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ? ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
0: ಪ್ರತಿಯೊಂದು ಡಿಸ್ಟಿಕ್ ತಾಲೂಕು ಪಾಸ್ ಆಗಿ ಸ್ಟೇಟ್ ಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು. ಅದರಲ್ಲಿ ಫಿಲ್ಟರ್ ಆಗ್ತಾರೆ, 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ.

0: ಸೊ ಆತರ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನ್ ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನ್ ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಕ್ಕಳು ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟಿಕ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನ್ ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲಾ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ತೋಟದಲ್ಲಿ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್. ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರ ಬ್ರಷ್ ಅವ್ರ ಮಾಡ್ತಾರ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೊಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ವಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲಾ ಅಸೋಸಿಯೇಷನ್ಸ್ ಆಶೀರ್ವಾದ. ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೆಟಿಂಗ್ ಅಲ್ಲಿ ಅಂತಂದ್ರೆ. ಈಗ ಒಬ್ಬ ಮಗು ನಿಮ್ಮ ಹತ್ರ, ವಿಶೇಷ ಚೇತನ ಮಗು ನಿಮ್ಮ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದ್ ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ ಮಗ ಸ್ಪೆಷಲ್ ಚೈಲ್ಡ್, ಅವನಿಗೇನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಿಗೆ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯ್ನ್ ಆಗಕ್ ಬಂದಾಗ ಊಟ ಮಾಡಲ್ಲ, 4 ಹತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ. ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, 1.5 ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ. ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನ್ ಎಷ್ಟು ಹೇಳ್ಕೊಳ್ತಿರೋನು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು, ನಮ್ಮ ಮಗು ಸ್ಪೆಷಲ್ ಸೈಡ್, ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವ್ನ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು. ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳ್ಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತೀರಾ? ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ, ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ, ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನೋದೆ ನೋಡಿರಲ್ಲ, ಎಷ್ಟು ಫ್ಲೈಟ್ಸ್ ಎತ್ತಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನಾನು ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 ಅವರ್ಸ್ಗಿನ ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ 1 ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರು

0: ಬಿಲ್ಸ್ ಕೊಡಿಗೆ ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತದಲ್ಲಿ. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುನ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟಿಕ್ ಬಾಡಿ, ಡಿಸ್ಟಿಕ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ಆಗ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಆಗ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸೇ ಮಾಡ್ಕೊಳ್ತಿಲ್ಲ. ಸಬ್ಲಿ ಕಲ್ಯಾಣ ಇಲಾಖೆ ಅವರು ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿ ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇಡಿಡಬ್ಲ್ಯೂ ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟಿಕ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೊಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ಬಿಡ್ಬೇಕು. ಒಂದು ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, 72 hours, 36 hours ಅಂತ ಹೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು. ಅಂತದ್ರಲ್ಲಿ ನಾವು ಹೋಗಿ ಜಾಯಿನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು, ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ, ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮು, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು. ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗತ್ತಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಗೆ ಗೊತ್ತು ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡುವಂತದ್ದು. ಸೊ ಇದು ಆ ತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳ ಲೈಫ್ ಟೈಮ್ ಹೇಳ್ಕೋಬಹುದು. But I'm happy what we have done earlier and those kids are very blessed to have that achievement.
1: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
0: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಯಾವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಠೀರವ ಶ್ರೇಣಿ ಮಕ್ಕಳ ದಿನಾಚರಣೆ, ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದ್ದ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್. ಒಂದು ಇನ್ನು ಮಿಕ್ಕಿದ್ದು ಹಲವಾರು ಇದೆ.
1: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ?
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದೀಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದೀಪೇನ್ ನನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ, ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ತಗೊಳುತ್ತೆ. ಅಲ್ಲಿಂದ ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 years ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆತರ ಮಾತ್ರ. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ. ಶ್ರೀ ಗೋಪಾಲಯ್ಯಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ MLA ಆಗಿರುವಂತ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟ ಪಡ್ತಾ ಇದೀನಿ. ನೋಡೋಣ, ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್, ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ.

0: ನಾನು ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗನು, ಅವ್ರು ಮಿಸ್ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕು, ಅದಕ್ಕೆ ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ದ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ. ಫಸ್ಟ್ ಅದು ನೀವು ಎಷ್ಟು ಲಕ್ಷ ಇಟ್ಟರು ಅದನ್ನ ಕಾಪಾಡ್ಕೊಳ್ಳೋದೆ. ಇವತ್ತಿನ ದಿವಸದಲ್ಲಿ ಬರ್ತಿರೋ ಕಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವರು ಶಾರ್ಪ್ ಆಗಿರ್ಬೇಕು. ಇವತ್ತಿನ

0: ಅಂತ. ಫಸ್ಟ್ ಅದು ನೀವು ಎಷ್ಟು ಲಕ್ಷ ಇಟ್ಟರು ಅದನ್ನ ಕಾಪಾಡ್ಕೊಳ್ಳೋದೇ ಇವತ್ತಿನ ದಿವಸದಲ್ಲಿ ಬರ್ತಿರೋ ಕಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವರು ಶಾರ್ಪ್ ಆಗಿರಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟಿಕ್, 11 ಡಿಸಿಪ್ಲಿನ್, ವೈಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬಹುದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು, ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ. ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನೂ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದಾರೆ. ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ. ಕರ್ನಾಟಕದು ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಳಬರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲಲ್ಲ ಸರ್?
0: ಇಲ್ಲ, ಒಲಿಂಪಿಕ್ಸ್ ಅಲ್ಲಿ ಎರಡು ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್, ಈ ಎರಡು ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ?
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ 1 ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ. ಮತ್ತೆ ಅದು ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು, ಗೋಯಿಂಗ್ ಆನ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದೂಧರ್ ಸೀತಾರಾಮ್, ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ಅನಿಲ್ ಕುಮಾರ್ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾಂಜ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದ್ದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ, ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
3: ನನ್ನ ಹೆಸರು ನಿತಿನ್, ನಾನು 7th standard ಇವಾಗ. ಸ್ಕೇಟಿಂಗ್ ನ 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 medals ಮಾಡಿದ್ದೀನಿ, ಸ್ಟೇಟ್ ಅಲ್ಲಿ 32 medals ಮಾಡಿದ್ದೀನಿ, ನ್ಯಾಷನಲ್ಸ್ ಅಲ್ಲಿ 14 medals ಮಾಡಿದ್ದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದ್ದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
4: ನನ್ನ ಹೆಸರು ಅಮೃತ, ನಾನು ಇವಾಗ 1st standard. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದ್ದೀನಿ.

0: ನನ್ನತ್ರ 10 ಮೆಡಲ್ಸ್ ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನಗೆ 4 ಮೆಡಲ್ ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ.
1: ನನ್ನ ಹೆಸರು ನಿಶಾ ಗರಡಿ. ನಾನು ಈಗ 6ನೇ ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 ಮೆಡಲ್ಸ್ ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ, ಯಾಕಂದ್ರೆ ಅದು ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡುತ್ತೆ ಮತ್ತೆ ನನಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
2: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 ಗೋಲ್ಡ್ ಮತ್ತೆ ಹಾಕಿಲಿ 1 ಬ್ರಾಂಜ್ ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 ಟೋಟಲ್ ಮೆಡಲ್ಸ್ ಆಗಿದೆ. ಸ್ಟೇಟ್ ಅಲ್ಲಿ 4 ಮೆಡಲ್ಸು, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 ಮೆಡಲ್ಸು.
3: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 ಇಯರ್ಸ್ ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 ಇಯರ್ಸ್ ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಕೇಟ್ ಗೇಮ್ಸ್ ಅಲ್ಲಿ ಬ್ರಾಂಜ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ದೆ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದ್ದೀವಿ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾಂಜ್ ಮೆಡಲ್ ಅನ್ನು ಗೆದ್ದೆ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯಿ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು. ನನಗೆ ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 ಪ್ಲೇಯರ್ಸ್ ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 ಮೆಂಬರ್ಸ್ ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದು ಟೀಮ್ ಮತ್ತೆ ಆಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 ಮೆಂಬರ್ಸ್ ಪ್ಲೇ ಮಾಡ್ತೀವಿ ಒಳಗಡೆ, 2 ಟೀಮ್ ಇಂದ ಟೋಟಲ್ 10 ಮೆಂಬರ್ಸ್ ಗೇಮ್ ಅದು. ಕರ್ನಾಟಕದಿಂದ 5 ಮೆಂಬರ್ಸ್, ಬೇರೆ ಸ್ಟೇಟ್ ಇಂದ 5 ಮೆಂಬರ್ಸ್ ಆಡ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡಿಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಆಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡಿಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವರೆಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
4: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಮಂಗಳೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವೀರಂಜನಿ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಚಾರುಲತಾ ರಾಮಾನುಜಂ, ಮೃದಂಗ HS ಸುಧೀಂದ್ರ, ಘಟಂ ಸುಕನ್ಯಾ ರಾಮಗೋಪಾಲ್. ಆರಂಭದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ ಬೇಗಡೆ ರಾಗ ಆದಿತಾಳ ಇಂತ ಚಾಲುಮೂ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ತ್ಯಾಗರಾಜರ ಕೃತಿ ರೀತಿಗೌಳ ರಾಗ ಆದಿತಾಳ ಬಾಲೆ ಅಂಬ ಬಾಲೆ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿರಂಜನಿ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಚಾರುಲತ ರಾಮಾನುಜಂ, ಮೃದಂಗ ಎಚ್ ಎಸ್ ಸುಧೀಂದ್ರ, ಘಟಂ ಸುಕನ್ಯಾ ರಾಮಗೋಪಾಲ್.
1: ಪ್ರಿಯ ಕೇಳುವರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ರಾಹತ್ ಫತೇ ಅಲಿ ಖಾನ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಝೂಮ್ ಬರಾಬರ್ ಝೂಮ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಮುಂದೆ ಕೇಳೋಣ ಕಭಿ ಅಲ್ವಿದನ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಆಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಮುಂದೆ ಕೇಳೋಣ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಕಲಿಯುಗ್ ಚಿತ್ರದ ಗೀತೆ. ಸಾಹಿತ್ಯ ಆಸಿಂ ಹಾಗೂ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಫನಾ ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಮತ್ತು ಶಾನ್ ಹಾಡಿರುವ ಪ್ರಸೂನ್ ಜೋಶಿ ಅವರ ರಚನೆ, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಕೇಳುಗರೇ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ, ಪೃಥ್ವಿರಾಜ್ ಕವತಾರು ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, ರೈತರಿಗೆ ಸಲಹೆ 6:50, 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಪ್ರವೇಶಾತಿ ಕುರಿತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ

ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. 7:20 ಸುಗಮ ಸಂಗೀತ, 7:45 ರಾಗರಂಜನೆ ಕನ್ನಡ ಚಿತ್ರಗೀತೆಗಳು, 8:30 ಕನ್ನಡ ಹಾಗೂ 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪದ್ಮಾ ತಲ್ವಾಲ್ಕರ್ ಅವರ ಗಾಯನದಲ್ಲಿ ರಾಗ್ ಜಾನ್ಪುರಿ ಕೇಳುವಿರಿ.

12:05ಕ್ಕೆ ವನಿತಾ ವಿಹಾರ ಬಕ್ರೀದ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಮಹಿಳೆಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೀದಿ ವ್ಯಾಪಾರಿಗಳ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಕುರಿತಾಗಿ ಮಾಹಿತಿ. 1:20ಕ್ಕೆ ಸ್ವರ ಮಾಧುರ್ಯ, ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿ ರಚನೆಗಳನ್ನು ಕೇಳುವಿರಿ. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳು. ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00ಗೆ ಜನಪದ ಸಂಗೀತ, ಪಡುಕೋಣಾಜೆ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಹಾಲಿಂಗ ಶೆಟ್ಟಿಯ ಪಾರ್ದನ ಕೇಳುವಿರಿ. 5:30ಕ್ಕೆ ಕನ್ನಡ ಚಿತ್ರಗೀತೆಗಳು. 6:00ಗೆ ತುಳು ಸುದ್ದಿ ಸಾರಾಂಶ. 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ. 6:50ಕ್ಕೆ ಕಿಸಾನ್ ವಾಣಿ, ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 8:00ಗೆ ಯುವವಾಣಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ, ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ, ಈ ಕುರಿತು ಕುಲಶೇಖರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ. ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳು. ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಟಿಆರ್ ಮಹಾಲಿಂಗಂ ಅವರ ವೇಣುವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ನಿಶಾಗೀತ್. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.